101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 14 ತಾರೀಖು ಸೋಮವಾರ. ನಮ್ಮ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ.

ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವಿನ ಶುಭ ನಮಸ್ಕಾರಗಳು ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಯ 5:59.

ಆತ್ಮೀಯರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:30. ಕೇಳಿ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಅಂದರೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗಲಿದೆ. ಇಂದಿನ ಚಿಂತನ ಮುತ್ತೂರು ಶ್ರೀನಿವಾಸಮೂರ್ತಿ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜಾನಪದ ಸಂಗೀತ ಕಾರ್ಯಕ್ರಮ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇಂದು ಮುಂಜಾನೆ 7:15 ಭಾವಗೀತೆಗಳನ್ನು ಕೇಳುವಿರಿ. 7:30 ಸೇವಾ ಮಾಹಿತಿ. 7:45 ಇಂದು ಮುಂಜಾನೆ 8:35 ಹಾಗೂ 9:35 ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. ಇಂದು ಮುಂಜಾನೆ 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ವಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:05 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್. ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಕರ್ನಾಟಕ. ಇಂದು ಮುಂಜಾನೆ 9:10 ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ ರಚನೆ ರೂಪಶ್ರೀ ಮಧುಸೂದನ್, ಸಂಗೀತ ಚಂದ್ರಿಕಾ ಬದ್ರಿನಾಥ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. 9:35 ನಿಲಯದಿಂದ ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. ಇಂದು ಮುಂಜಾನೆ 10:00 ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ. ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್, ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. 12:05 ವನಿತಾ ವಿಹಾರ. ಧಾರವಾಡದ ಮೈತ್ರಿ ಮಹಿಳಾ ಮಂಡಳ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಮಂಜುಳಾ ಪುರಾಣಿಕ್. 12:30 ಆರೋಗ್ಯ ಸಂಚಿಕೆ ಪ್ರಾಣಾಯಾಮ. ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. 1:20 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದ ಕಾರ್ಯಕ್ರಮ ಕೇಳುವಿರಿ. 3:00 ಗುಲ್ಮೊಹರ್. ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಿಲಯದ ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಸವಿಗಾನ ಮಧುರ ಗೀತೆಗಳ ಗಾಯನ. 5:50

0: ಐದು ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮ ಕೇಳುವಿರಿ. 6:10 ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:15 ಪ್ರಾಯೋಜಿತ ಕಾರ್ಯಕ್ರಮ ಪೇಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್. ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ. 6:30 ಜಿಲ್ಲಾ ವಾರ್ತಾಪತ್ರ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಂತರ್ಜಲ ಮರುಪೂರ್ಣ ಅಥವಾ ಬೋರ್ವೆಲ್ ರೀಚಾರ್ಜ್ ಈ ವಿಷಯ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ UM ಮೋಮಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ನಂತರ ಜಾನಸಂಪದ ಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಿಲಯದಿಂದ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಇದೀಗ 6:05. ಇನ್ನೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆ.
1: The news read by Shagun Chopra. The 18th BRICS summit concluded in New Delhi with Prime Minister Narendra Modi underscoring that the BRICS diversity should remain its identity, cooperation its inspiration, and its progress should contribute to the cause of humanity. In his closing remarks on the final day of the two-day summit, the Prime Minister said, BRICS is not merely a grouping of nations but an ecosystem of solutions. He said the discussions over the past 2 days had further strengthened this conviction. Mr. Modi expressed hope that the New Delhi Declaration adopted at the summit would provide clear direction for a shared vision and future cooperation. He stressed the need to translate all outcomes into time-bound actions that deliver last-mile impact.
2: Hum aasha karte hain is summit se उसमें एडप्ट किया गया न्यू दिल्ली डिक्लेरेशन हमारे शेयर्ड विजन और फ्यूचर कोऑपरेशन को स्पष्ट दिशा देगा. हमें सभी आउटकम्स को समयबद्ध एक्शन और लास्ट माइल इम्पैक्ट से जोड़ना होगा. हमारे फ्रेमवर्क फाइल से आगे बढ़कर रियल लाइफ में इम्पैक्ट पैदा करे, इसके लिए हम सब मिलकर काम करेंगे.
1: Prime Minister Narendra Modi held a series of high-level bilateral engagements on the sidelines of the BRICS summit in New Delhi. Over the past 3 days, Mr. Modi held 15 meetings with heads of state and government, besides several pull-aside meetings with world leaders and heads of international institutions. The meetings provided an opportunity to strengthen bilateral ties, discuss issues of mutual interest, and exchange views on regional and global developments. Hindi Divas is being celebrated across the country today. It was on this day in 1949 that the Constituent Assembly adopted Hindi written in Devanagari script as the official language of the country. Today, Hindi is one of the widely spoken languages in the world and the first language of more than 52 crore people. Union Home Minister Amit Shah will attend Hindi Divas 2026 program and the 6th All India Raj Bhasha Sammelan official language conference in Navi Mumbai today. The two-day conference will bring together scholars, educationists, members of parliament, senior government officials and distinguished personalities from various fields to deliberate on the development of Hindi as the official language, people's language,
3: with other Indian languages. The festival of Ganesh Chaturthi is being celebrated today across the country with great devotion.

ಆತ್ಮೀಯರಿ, ಇದೀಗ ತಾವು 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಆಲಿಸುತ್ತಿರುವಿರಿ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದೇಶಭಕ್ತಿ ಗೀತೆ. ವೃಂದಗಾನದಲ್ಲಿ ಕೇಳಿ ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿಯವರ ರಚನೆ.

0: ಆಕಾಶವಾಣಿ ವಿಜಯಪುರ ಕೇಂದ್ರ ಇನ್ನೀಗ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮುತ್ತೂರು ಶ್ರೀನಿವಾಸಮೂರ್ತಿ ಅವರಿಂದ.
1: ಆಕಾಶವಾಣಿ ಕೇಳಿ ಚಿಂತನ ಮತ್ತೂರು ಶ್ರೀನಿವಾಸ ಮೂರ್ತಿ ಅವರಿಂದ.
2: ಕಾರಣವಿಲ್ಲದೆ ಸಿಹಿ ತಿನ್ನಬಾರದು ಎಂಬ ಧರ್ಮ ಸೂಕ್ಷ್ಮದ ಉಲ್ಲೇಖವನ್ನು ವಾಲ್ಮೀಕಿ ಮುನಿಗಳು ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ತಿಳಿಸಿದ್ದಾರೆ. ಆದರೆ ಸಿಹಿಯನ್ನು ಮೆಲ್ಲುವಾಗ ಮನಸ್ಸಿಗೆ ಖುಷಿಯಾಗುತ್ತದೆ, ಏನೋ ಆನಂದವಾಗುತ್ತದೆ. ಹಾಗಾಗಿಯೇ ಭಾರತದಲ್ಲಿ ಪ್ರತಿದಿನವೂ ನಿತ್ಯೋತ್ಸವವೇ. ಸೌಹಾರ್ದತೆ, ಸಹಬಾಳ್ವೆ, ಧಾರ್ಮಿಕ ಬುದ್ಧಿ, ಇವು ದೈಹಿಕ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಶಾಂತಿ, ಸಮಾಧಾನ, ಇಂದ್ರಿಯ ನಿಗ್ರಹಗಳೇ ಎಲ್ಲ ಹಬ್ಬಗಳ ಮೂಲಭೂತ ಉದ್ದೇಶ ಎಂದು ಹೇಳಬಹುದು. ಅದಕ್ಕಾಗಿ ಸಿದ್ಧತೆಯನ್ನೂ ಮಾಡಿಕೊಳ್ಳುತ್ತಾರೆ. ಯಾವುದೇ ವಿಷಯವನ್ನು ಚೆನ್ನಾಗಿ ಅರಿತುಕೊಂಡು ಆಚರಿಸಿದಾಗ ಇಷ್ಟಾರ್ಥ ಸಿದ್ಧಿಸುತ್ತದೆ. ಭಾದ್ರಪದ ಮಾಸದ ಶುಕ್ಲ ಚೌತಿಯೊಂದು ಗಣೇಶನ ಹಬ್ಬ. ಈತ ಆಬಾಲ ವೃದ್ಧರಾದಿಯಾಗಿ ಹಳ್ಳಿ ನಗರ ವಿಶ್ವವ್ಯಾಪಿ ದೇವನಾಗಿದ್ದಾನೆ. ಕಲಿಯುಗದಲ್ಲಿ ದುರ್ಗಿ ಹಾಗೂ ವಿನಾಯಕರ ಆರಾಧನೆ ಅಧಿಕ ಫಲದಾಯಕ ಎಂಬ ಮಾತೂ ಇದೆ. ವೇದಗಳು, ಉಪನಿಷತ್, ಪುರಾಣಗಳು, ಮಹಾಕಾವ್ಯಗಳು ಹೀಗೆ ಗಣೇಶನನ್ನ ನಾನಾ ಹೆಸರುಗಳ ಮಹಿಮೆಯನ್ನು ಕೊಂಡಾಡುತ್ತವೆ. ಅಕ್ಷರಾಭ್ಯಾಸ, ಗೃಹಪ್ರವೇಶ, ಹೊಸ ಅಂಗಡಿ, ವ್ಯಾಪಾರದ ಆರಂಭ, ವಿವಾಹ, ಏನೇ ಇರಲಿ ಮೊದಲು ಸ್ತುತಿಸುವುದು ಗಣೇಶನನ್ನೇ. ಏಕೆಂದರೆ ಈತ ವಿಘ್ನ ನಿವಾರಕ, ಸಿದ್ಧಿದಾಯಕ. ಗಣಪತಿ ಆಕಾಶದ ಅಭಿಮಾನಿ ದೇವತೆ. ಈತನ ಸೊಂಡಿಲು ಓಂಕಾರದ ಸ್ವರೂಪ. ದೊಡ್ಡ ಹೊಟ್ಟೆ ಬ್ರಹ್ಮಾಂಡದ ಸಂಕೇತ. ಸರ್ಪ ಬ್ರಹ್ಮಾಂಡವನ್ನು ಹೊತ್ತಿರುವ ಆದಿಶೇಷ. ಅಗಲವಾದ ಕಿವಿಗಳು ಜ್ಞಾನದ ದ್ಯೋತಕ. ಕೈಯಲ್ಲಿರುವ ಪಾಶ ರಾಗವನ್ನು, ಅಂಕುಶ ಕ್ರೋಧವನ್ನು ಪ್ರತಿನಿಧಿಸುತ್ತದೆ. ನಮ್ಮ ರಾಗ ಕ್ರೋಧಗಳನ್ನು ಗಣೇಶನ ಕೈಗಿತ್ತು ರಕ್ಷಣೆ ಪಡೆಯಬೇಕು ಎಂಬುದರ ಸಂಕೇತ ಇದು. ಮಂತ್ರೇ ತೀರ್ಥೇ ದ್ವಿಜೇ ದೇವೇ ದೈವಜ್ಞೇ ಭೇಷಜೇ ಗುರೌ ಯಾದೃಶೀ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಮಂತ್ರ, ತೀರ್ಥಕ್ಷೇತ್ರ, ದೇವರು, ಔಷಧಿ, ಗುರು ಯಾರಾದರಾಗಲಿ, ಅವರನ್ನು ಯಾವ ಭಾವನೆಯಿಂದ ಆರಾಧಿಸುತ್ತೇವೋ ಅಂತಹುದೇ ಫಲಗಳನ್ನು ನೀಡುತ್ತಾರೆ. ವೇದಕಾಲದಲ್ಲಿ ಲಿಪಿಗಳು ಇರಲಿಲ್ಲ. ಕೇವಲ ಬಾಯಿಂದ ಬಾಯಿಗೆ ಹರಡಿ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಇತ್ತು. ಆಡಳಿತವೂ ನಡೆಯುತ್ತಿತ್ತು. ಮಹಾಭಾರತವನ್ನು ಬರೆದ ಗಣಪತಿಯೇ ಮೊದಲ ಲಿಪಿಕಾರ ಎಂದೂ ಹೇಳುವರು. ಕಮಲ, ಮಲ್ಲಿಗೆ, ಜಾಜಿ, ಸೇವಂತಿಗೆ, ಸಂಪಿಗೆ, ಪುನ್ನಾಗ, ಪಾರಿಜಾತ ಅದೆಷ್ಟೋ ಹೂಗಳಿಂದ ಅಲಂಕರಿಸಿ ಪೂಜಿಸಿದರೂ ಗರಿಕೆ ಅಂದರೆ ದೂರ್ವೆ ಗಣೇಶನಿಗೆ ವಿಶೇಷವಾದುದು. ಗಣಪತಿ ಹಬ್ಬ ಕೇವಲ ಮನೆಗಷ್ಟೇ ಸೀಮಿತವಾಗಿದ್ದ ಸಮಯದಲ್ಲಿ ಗಣೇಶೋತ್ಸವವನ್ನು ಸಾರ್ವಜನಿಕವನ್ನಾಗಿಸಿದ ಕೀರ್ತಿ ಬಾಲಗಂಗಾಧರ ತಿಲಕರಿಗೆ ಸಲ್ಲುತ್ತದೆ. ಸಾಮರಸ್ಯದ ಜೀವನವನ್ನು ರೂಢಿಸಿ ಬ್ರಿಟಿಷರ ವಿರುದ್ಧ ಜಾಗೃತಿಯನ್ನು ಈ ಹಬ್ಬ ಮಾಡುತ್ತಿತ್ತು. ನಾಡಿಗೆ ಜಗತ್ತಿಗೆ ಮಂಗಳವಾಗಲಿ, ಎಲ್ಲೆಡೆ ಸುಖ ಶಾಂತಿ ಸಮೃದ್ಧಿ ಉಂಟಾಗಲಿ. ಮನುಷ್ಯರಷ್ಟೇ ಅಲ್ಲದೆ ಎಲ್ಲ ಪಶು ಪಕ್ಷಿಗಳು, ಜೀವ ಜಂತುಗಳು, ಸಸ್ಯ ಸಂಕುಲವು ಸುಖವಾಗಿರಲೆಂದು ವೇದಪ್ರಿಯನೂ ವಾದ್ಯಪ್ರಿಯನೂ ನಾದಪ್ರಿಯನೂ ಮೋದಕಪ್ರಿಯನೂ ಮಂಗಳ ಮೂರ್ತಿಯೂ ಆದ ಗಣಪತಿಯಲ್ಲಿ ಪ್ರಾರ್ಥಿಸೋಣ.
1: ಇದುವರೆಗೂ ಮತ್ತೂರು ಶ್ರೀನಿವಾಸಮೂರ್ತಿ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ.

ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ವೀರೇ ದುನಿಮ ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 6:35:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆಗಳು.
3: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಡಾಕ್ಟರ್ ಸವಿತಾ ಬಿ ಅಂತ, ಮಣ್ಣು ವಿಜ್ಞಾನಿಯಾಗಿ ಒಣಬೇಸಾಯ ಹಿತ್ನಳ್ಳಿ ಫಾರ್ಮ್ ಅಂತ ವಿಜಯಪುರದಲ್ಲಿ ಕೆಲಸ ಮಾಡ್ತಾ ಇರೋದು. ತೋಟಗಾರಿಕೆ ಬೆಳೆ ರೈತರಿಗೆ ಪ್ರಮುಖವಾಗಿ ಮಣ್ಣು, ನೀರು ಮತ್ತೆ ಎಲೆ ಪರೀಕ್ಷೆ ಮಾಡೋದು ಅವಶ್ಯಕತೆ ಇದೆ. ಅದರಿಂದ ಏನಾಗುತ್ತಂದ್ರೆ, ನಿಮ್ದು ಎಲೆಗಳಲ್ಲಿ ಯಾವ್ದಾದ್ರು ಲಘು ಪೋಷಕಾಂಶಗಳು ನಿರ್ವಹಣೆ ಮಾಡೋದು, ಲಘು ಪೋಷಕಾಂಶಗಳು ಕೊರತೆ ಕಂಡು ಹಿಡಿಬೇಕಂತಂದ್ರೆ ಎಲೆ ಪರೀಕ್ಷೆ ಮಾಡಿಸೋದು ಎಲ್ಲಾ ರೈತ ಬಾಂಧವರಿಗೆ ಅದು ಒಂದು ಅವಶ್ಯಕತೆ. ಮತ್ತೆ ನೀರು ಪರೀಕ್ಷೆ, ನೀರು ಸವಳಾಗಿದ್ರೆ ನೀವು ದ್ರಾಕ್ಷಿಯಲ್ಲಿ ನೀರು ಬಿಡ್ತಿದ್ರೆ ಅವಾಗ ಲಘು ಪೋಷಕಾಂಶಗಳು ಕೊರತೆ ಬೆಳೆಯಲ್ಲಿ ಕಂಡುಬಿಡುತ್ತೆ. ಹಂಗಾಗಿ ನೀರು ಪರೀಕ್ಷೆ ಮಾಡ್ಕೋಬೇಕು. ಮತ್ತೆ ಈಗ ಮಣ್ಣು ಅಂದ್ರೆ ನೀವು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿನೂ ಮಾಡಿಸ್ಬೋದು. ತೋಟಗಾರಿಕೆ ಬೆಳೆಗಳಿದ್ದಲ್ಲಿ ನಿಮ್ಗೆ ಅಂದ್ರೆ ಗೊಬ್ಬರ ಹಾಕಕ್ಕಿಂತ ಮುಂಚೆ 3 ತಿಂಗಳ ಮುಂಚೆ ತವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೋಬಹುದು. ಹಾಗಾಗಿ ಮಣ್ಣು ಮತ್ತು ನೀರು ಮತ್ತೆ ಎಲೆ ಪರೀಕ್ಷೆ ತೋಟಗಾರಿಕೆದಾಗ್ಲಿ ನಿಮ್ದು ಕೃಷಿದಾದ್ರೂ ಮಾಡಿಸ್ಬೇಕಿತ್ತಂದ್ರೆ ಪರೀಕ್ಷೆ ಎಲ್ಲಿ ಮಾಡಿಸೋದು ಅಂತ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಎಷ್ಟೊಂದ್ ಜನ ರೈತರಿಗೆ ಎಲ್ಲಿ ಪರೀಕ್ಷೆ ಮಾಡಿಸ್ಬೇಕು ಅಂತಾನೆ ಗೊತ್ತಿರಲ್ಲ. ಹಾಗಾಗಿ ಈಗ ಅದರದ್ದು ವಿಳಾಸ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಣ್ಣು ಮತ್ತು ನೀರು ಎಲೆ ಮಾದರಿ ಪರೀಕ್ಷೆ ಪ್ರಯೋಗಾಲಯ ಹಿತ್ನಳ್ಳಿ ಫಾರ್ಮು ಒಣಬೇಸಾಯ ವಿಜಯಪುರದಲ್ಲಿ ಇದೆ. ಇದರಲ್ಲಿ ಏನಂತಂದ್ರೆ ಮಣ್ಣಿನಲ್ಲಿ 16 ನಿಮ್ದು ಪ್ಯಾರಾಮೀಟರ್ ಏನಂತೀವೋ, ರಸಸಾರ, ಮಣ್ಣಿನಲ್ಲಿ ಉಪ್ಪಿನಂಶ ಎಷ್ಟಿದೆ, ಸಾರಜನಕ, ರಂಜಕ, ಪೊಟ್ಯಾಶು, ಸತು, ಲಘು ಪೋಷಕಾಂಶಗಳಾದ ಸತು, ಕಬ್ಬಿಣ 5-6 ಮಾಡ್ತೀವಿ, ಮತ್ತೆ ಸುಣ್ಣ ಎಷ್ಟಿದೆ, ಮೆಗ್ನೀಷಿಯಂ ಎಷ್ಟಿದೆ, ಗಂಧಕ ಎಷ್ಟಿದೆ ಅಂತ ಮಣ್ಣಿನಲ್ಲಿ 16 ಪ್ಯಾರಾಮೀಟರ್ ಈ ಪ್ರಯೋಗಾಲಯದಲ್ಲಿ ಮಾಡ್ತಾರೆ. ಮತ್ತೆ ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ರೆ, ನೀವು ಅದೇ ದ್ರಾಕ್ಷಿಗೆ, ದಾಳಿಂಬೆಗೆ, ನಿಂಬೆಗೆ ಬಿಟ್ರೆ ಉಪ್ಪಿನಂಶ ಇರೋದಂದ್ರೆ ಸೌಳ್ ನೀರು, ನೀವು ನೀರಾವರಿ, ಹನಿ ನೀರಾವರಿ ಆದ್ರೂ ಹರಿ ನೀರಾವರಿ ಆದ್ರೂ ಕೊಟ್ಟರು ಕೂಡ ಉಪ್ಪಿನಂಶ ಜಾಸ್ತಿಯಾಗಿ ಏನಾಗುತ್ತೆ, ಲಘು ಪೋಷಕಾಂಶಗಳ ಕೊರತೆ ಕಂಡುಬಿಡುತ್ತೆ. ಈಗ ದ್ರಾಕ್ಷಿಯಲ್ಲಾಗ್ಲಿ ನೀವು ಇದರಲ್ಲಿ ಎಲೆಗಳು ಹಳದಿ ಆಗಿರುತ್ತೆ, ಇಲ್ಲ ಬಿಳಿ ಈ ತರ ಆಗಿರುತ್ತೆ, ನರಗಳಲ್ಲಿ ಹಸಿರಿರ್ತವೆ, ಫುಲ್ ಹಳದಿ ತರ ಆಗಿರುತ್ತೆ. ಈ ತರ ಕೊರತೆಗಳು ಕಂಡು ಬಂದಲ್ಲಿ ಲಘು ಪೋಷಕಾಂಶಗಳ ಕೊರತೆ ಅಂತ ತಿಳ್ಕೊಬೇಕು ನೀವು. ಹಾಗಾಗಿ ಅದರದ್ದು ಕೂಡ ನೀವು ಎಲೆಗಳ ಪರೀಕ್ಷೆ ಕೂಡ ಮಾಡಬಹುದು. ಎಲೆಗಳ ಪರೀಕ್ಷೆ ಮಾಡಿಸಿ ನೀವು ಯಾವ್ದು ಕೊರತೆ ಇದೆ, ಈಗ ಸತು ಇದ್ರೆ ಸತುವಿಂದು 5 ಗ್ರಾಮ್ 1 ಲೀಟರ್ ನೀರಿಗೆ ಜಿಂಕ್ ಸಲ್ಫೇಟ್ ಅಂತ ಬರುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನ ಕೂಡ ನೀವು ಸಿಂಪಡಣೆ ಮಾಡಿ ನಿಮ್ದು ಬೆಳೆಯನ್ನ ಇಳುವರಿ ಜಾಸ್ತಿ ಮಾಡಿಸ್ಬೋದು. ಈಗ ಎಲೆ ಪರೀಕ್ಷೆಯಲ್ಲಿನೂ ನಾವು 11 ಪ್ಯಾರಾಮೀಟರ್ ಮಾಡ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶು, ಅದರದ್ದು ಎಲೆದ ಮೇಲೆ ನಿರ್ವಹಣೆ ಹೇಗ್ ಮಾಡೋದು, ಅದರಲ್ಲಿ ಎಷ್ಟು ಸತುವಿದೆ, ಕಬ್ಬಿಣ ಇದೆ, ಅದ್ರ ಮೇಲೂ ಮಾಡ್ತೀವಿ. ನೀರಿನಲ್ಲಿ ಪರೀಕ್ಷೆ ಮಾಡೋದು 4 ಪ್ಯಾರಾಮೀಟರ್, ಅದರಲ್ಲಿ ಏನಂತಂದ್ರೆ ರಸಸಾರ, ವಿದ್ಯುತ್ ವಾಹಕ ಅಂತೀವಿ, ಅದು ಉಪ್ಪಿನಂಶ ಎಷ್ಟು,

ಇದೆ ಅಂತ ಅದಿಷ್ಟ್ ಮಾಡ್ತೀವಿ. ಆಮೇಲೆ ಮತ್ತೇನಂದ್ರೆ ನೀರಿಗೆ ಅಂದ್ರೆ ನೀವೇನ್ ನೀರಾವರಿ ಕೊಡ್ತಿರೋ ಆ ನೀರು ಯೋಗ್ಯತೆ ಇದೇನಿಲ್ಲ ಅಂತ ಹೇಳ್ಕೊಡ್ತೀವಿ. ನಮ್ಮ ಸೋಡಿಯಂ ಕಂಟೆಂಟ್ ಎಷ್ಟಿದೆ ಅಂತ ಹೇಳ್ತೀವಿ. ಆ ಥರದಲ್ಲಿ 4 ಪ್ಯಾರಾಮೀಟರ್ ಮಾಡ್ತೀವಿ. ಅದಕ್ಕಾಗಿ ಎಲ್ಲಾ ರೈತ ಬಾಂಧವರಿಗೆ ವಿನಂತಿ ಏನಂತಂದ್ರೆ, ಮಣ್ಣು ನೀರು ಮತ್ತೆ ಎಲೆ, ನಿಮ್ದು ಬೆಳೆದ ಯಾವುದೇ ಬೆಳೆ ಇರಲಿ, ಕಬ್ಬಿರಲಿ, ನಿಮ್ದು ತೊಗರಿ ಇರಲಿ, ಯಾವುದೇ ಬೆಳೆ ಇದ್ರು, ತೋಟಗಾರಿಕೆ ಬೆಳೆ ಇದ್ರು ನೀವು ಇಲ್ಲಿ ಪರೀಕ್ಷೆ ಮಾಡಿಸ್ಕೋಬಹುದು. ಇದರಲ್ಲಿ ಒಂದೊಂದು ಪ್ಯಾರಾಮೀಟರ್ಗೆ ಅಂದ್ರೆ ಅಮೌಂಟ್ ಆಗುತ್ತೆ, 50 ರೂಪಾಯಿ ಅದು ತಗೊಳ್ತೀವಿ ನಾವು. ಹಾಗಾಗಿ ನಿಮ್ಗೆ ಎಷ್ಟು ಪ್ಯಾರಾಮೀಟರ್ ಮೇಲೂ ಹೋಗುತ್ತೆ. ಈಗ ಬರೀ ನನಗೆ ಸಾರಜನಕ ರಂಜಕ ಪೊಟ್ಯಾಶ್ ಬೇಕಂದ್ರೆ 150 ಅದರಿರುತ್ತೆ. ಆ ತರ ರೈತ ಬಾಂಧವರಿಗೆ ಇದು ದುಡ್ಡಿನ ವಿಷಯ ಅಲ್ಲ. ಹಾಗಾಗಿ ನೀವು ಪರೀಕ್ಷೆ ಮಾಡ್ಕೊಂಡ್ರೆ ನೀವು ಹೆಚ್ಚಿನ ಇಳುವರಿ ಪಡೆಯಬಹುದು. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಸವಿತಾ ಬಿ, ಹಿರಿಯ ವಿಜ್ಞಾನಿ, ಒಣಬೇಸಾಯ ಸಂಶೋಧನಾ ಯೋಜನೆ, ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ, ನನ್ನ ಮೊಬೈಲ್ ನಂಬರ್ ಬೇಕಾದ್ರೆ ತಗೊಳ್ಳಿ, 7005442056. ಇದಕ್ಕೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಬಂದು ನಮ್ಮ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸ್ಕೋಬಹುದು. ಪರೀಕ್ಷೆ ನಂತರ ನಾವು ಯಾವ ಬೆಳೆಗೆ ಏನೇನು ಕೊಡಬೇಕು ಅಂತ ಮಾಹಿತಿ ವಿವರವಾಗಿ ಕೊಡ್ತೀವಿ. ಅಂದ್ರೆ ಯಾವುದು ಪೋಷಕಾಂಶ ಕೊರತೆ ಇದೆ ನಿಮ್ಮ ಬೆಳೆಗೆ, ಮಣ್ಣಿನಲ್ಲಿ ಏನಿದೆ, ನೀರಿನಲ್ಲಿ ಏನಿದೆ, ಎಲೆಯಲ್ಲಿ ಏನಿದೆ, ಯಾವುದು ಪೋಷಕಾಂಶಗಳ ಕೊರತೆ ಇದೆ, ಕೊರತೆ ಮೇಲೆ ನಾವು ನಿಮ್ಗೆ ಶಿಫಾರಸು ಮಾಡ್ತೀವಿ. ಅದಕ್ಕಾಗಿ ರೈತ ಬಾಂಧವರಿಗೆ ವಿನಂತಿ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು.

0: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:40:45. ಇದೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ಆತ್ಮೀಯರೇ, ಪ್ರಸಾರಗೊಳ್ಳುತ್ತಿರುವ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳುತ್ತಿರುವಿರಿ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಆತ್ಮೀಯ ಕೇಳುಗರೆ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಜಾನಪದ ಸಂಗೀತವನ್ನು ಕೇಳುತ್ತಿರುವಿರಿ. ಇಂದಿನ ಜಾನಪದ ಸಂಗೀತವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರು.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಇದುವರೆಗೆ ಪ್ರಸಾರವಾದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಗೀಗೆ ಪದಗಳನ್ನು ಕೇಳಿದಿರಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಕೇಳುವಿರಿ.

0: छत्तीसगढ़े पंजाबे पूर्व राजस्थाने असमे अरुणाचल प्रदेशे च अतिवृष्टि ही संभाव्यते गतरात्रौ दुबई नगरे अनुष्ठितायां महिलानां 20 प्रति 20 ही एशिया चषक प्रतिस्पर्धायाः अंतिम स्पर्धायां भारतेन श्रीलंका दलं 270 धावनांकैः पराजितम् इति वार्ताः
1: आकाशवाणी बेंगलुरु
2: गौरी गणेश हब्बद संदर्भदल्लि अरण्य जीवशास्त्र मत्तु परिसर सचिवर
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ ಬೆಳಗಿನ 7:25. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಆತ್ಮೀಯರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:02 ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆನಂತರ ಸರಿಯಾಗಿ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ ಸಮಯ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಕು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆಕಾಶವಾಣಿಯ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು: ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8ರಿಂದ 11ನೇ ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು ಸಂವಿಧಾನದ ಆಶಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಈಗ ವಾರ್ತೆಗಳ ವಿವರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಉಪಕ್ರಮದಡಿ 8ರಿಂದ 11ನೇ ತರಗತಿಯ ರಾಜ್ಯದ 215,577 ಮಕ್ಕಳಿಗೆ ಗ್ರಾಮಾನುಭವ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಈ ಕುರಿತು ಒಂದು ವರದಿ.
1: ಶಾಲಾ ಶಿಕ್ಷಣ ಮತ್ತು ಕಲಿಕಾ ಶ್ರೇಷ್ಠತೆ ಪ್ರಕಲ್ಪದಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ 100 ದಿನಗಳ ಆಡಳಿತ ಪೂರ್ಣಗೊಳಿಸಿದ ಹಿನ್ನೆಲೆ ಆಡಳಿತ ಅಭಿವೃದ್ಧಿ ಮತ್ತು ಒಳಗೊಳ್ಳುವಿಕೆ ಕಾರ್ಯಸೂಚಿ ಭಾಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಅಧ್ಯಯನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣಾ ಸಂಸ್ಥೆ ಕ್ರಮಗಳು ರೈತ ಉತ್ಪಾದಕರ ಸಂಸ್ಥೆಗಳು ಕೃಷಿ ತೋಟಗಾರಿಕೆ ಪಶುಪಾಲನೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳ ಕುರಿತು ಪ್ರಾಯೋಗಿಕ ಅನುಭವ ಪಡೆಯಲಿದ್ದಾರೆ. 58 ಪಿಎಂ ಶ್ರೀ ಶಾಲೆಗಳು, 60 ಕೆಪಿಎಸ್ ಶಾಲೆಗಳು, 42 ಸರ್ಕಾರಿ ಶಾಲೆಗಳು, 39 ಅನುದಾನಿತ ಶಾಲೆಗಳು ಹಾಗೂ 732 ಅನುದಾನರಹಿತ ಶಾಲೆಗಳಿಂದ ಮಕ್ಕಳನ್ನು ಆಯ್ದುಕೊಳ್ಳಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಬೆಳಗಾವಿ ಜಿಲ್ಲೆಯ ಆಡಳಿತ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ್.
2: ಅನುಭವ ಆಧಾರಿತ ಶಿಕ್ಷಣದ ಹೆಜ್ಜೆಯಾಗಿ ಗ್ರಾಮಾನುಭವ ಎನ್ನುವಂತಹ ಕಾರ್ಯಕ್ರಮ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಅನುಭವದ ಅಂತರವನ್ನು ಕಡಿಮೆ ಮಾಡುವುದಾಗಿದೆ. ನಗರ ಭಾಗದ 5 ಶಾಲೆಯ ಮಕ್ಕಳು ಗ್ರಾಮೀಣ ಭಾಗಕ್ಕೆ ತೆರಳಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕಲೆ, ಸಂಸ್ಕೃತಿ ಮತ್ತು ಅಲ್ಲಿಯ ಜನರ ಬದುಕಿನ ನೈಜ ಹಾಗೂ ಪ್ರಾಯೋಗಿಕ ಅನುಭವವನ್ನ ಪಡೆಯುತ್ತಾರೆ. ಕೃಷಿಯ ವಿವಿಧ ಪದ್ಧತಿಗಳು, ಮಣ್ಣಿನ ವಿಧಗಳು, ಗ್ರಾಮೀಣ ಉತ್ಪಾದನಾ ವ್ಯವಸ್ಥೆಯ ಅರಿವನ್ನು ಸಹ ಅವರು ಪಡೆಯುತ್ತಾರೆ. ರೈತ ಉತ್ಪಾದನಾ ಸಂಸ್ಥೆಗಳು ಮತ್ತು ಸ್ವಯಂ ಸಹಾಯಕ ಗುಂಪುಗಳ ಮೂಲಕ ಕೃಷಿ ಉತ್ಪನ್ನಗಳ ಮೌಲ್ಯ ಸರಪಳಿ ಹಾಗೂ ಮಾರುಕಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸುವುದು ಸಹ ಗ್ರಾಮಾನುಭವದ ಮುಖ್ಯ ಉದ್ದೇಶವಾಗಿದ್ದು, ಸ್ಥಳೀಯ ಕಲೆ, ಪರಂಪರೆ, ಸಮುದಾಯದ ಜೀವನದ ವಿವಿಧ ಆಯಾಮಗಳನ್ನು ನೇರವಾಗಿ ನೋಡುವುದರ ಮೂಲಕ ಅನುಭವಿಸಿ ಸೃಜನಾತ್ಮಕ ಕಲಿಕೆಯಾಗಿ ಮಾರ್ಪಟ್ಟು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ.
0: ಕೇಂದ್ರ ಹಾಗೂ ರಾಜ್ಯದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮಂತ್ರಾಲಯಗಳು ರಾಜ್ಯದ ಯುವಜನರ ವೃತ್ತಿಪರ ಕೌಶಲ್ಯಗಳನ್ನು ಪ್ರದರ್ಶಿಸಲು ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಿದ್ದು, ಆಸಕ್ತರು ಜಾಲತಾಣ www.skillindiadigital.gov.in ಮೂಲಕ ನಾಳೆ ಒಳಗೆ ಹೆಸರು ನೋಂದಾಯಿಸಬಹುದು. ಚೀನಾದ ಶಾಂಘೈನಲ್ಲಿ ಇದೇ ತಿಂಗಳು ಆಯೋಜಿತ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ 16 ಅಭ್ಯರ್ಥಿಗಳು ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. 2028ರ ವಿಶ್ವ ಕೌಶಲ್ಯ ಸ್ಪರ್ಧೆ ಜಪಾನ್ನಲ್ಲಿ ನಡೆಯಲಿದ್ದು, ರಾಜ್ಯದ ಪ್ರತಿಭಾವಂತ ಯುವಜನರನ್ನು ಆಯ್ಕೆ ಮಾಡಲು ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಲಾಗಿದೆ. ಸೇವೆ, ಸಹಾನುಭೂತಿ, ಒಳಗೊಳ್ಳುವಿಕೆ ಮತ್ತು ಸ್ವಾವಲಂಬನೆಯ ಹೊಸ ಅಧ್ಯಾಯ ಮಾತೃಶ್ರೀ ಮನೋವಿಕಾಸ ಚಿಕಿತ್ಸಾ ಕೇಂದ್ರದ ನೂತನ ಕೇಂದ್ರದ ಉದ್ಘಾಟನೆಯಿಂದ ಆರಂಭವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನ ನೆಲಮಂಗಲದ ಗೌಡಹಳ್ಳಿಯಲ್ಲಿ ನೂತನ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಗೌರವ ಮತ್ತು ಘನತೆಯಿಂದ ಬದುಕಲು ಸಾಧ್ಯವಾಗುವಂತಹ

0: ಸಮಾಜ ನಿರ್ಮಾಣವೇ ಸಾಂವಿಧಾನಿಕ ಮೌಲ್ಯಗಳ ನಿಜವಾದ ಆಶಯ ಎಂದರು. ಪದ್ಮಶ್ರೀ ಪುರಸ್ಕೃತ ಡಾ ಎಸ್ಜಿ ಸುಶೀಲಮ್ಮ, ಡಾ ಸುರೇಶ್ ಹನಗವಾಡಿ, ಮಾತೃಶ್ರೀ ಮನೋವಿಕಾಸ ಸಂಸ್ಥೆಯ ಮಹಾಪೋಷಕ ಗೋಪಾಲ್ ಹೊಸೂರ್ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ವಿಗ್ರಹಗಳು ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದು ಇಂದಿನಿಂದ 11 ದಿನಗಳ ಕಾಲ ಗಣೇಶೋತ್ಸವದ ಸಂಭ್ರಮಾಚರಣೆ. ಗೌರಿ ಗಣೇಶ ಹಬ್ಬ ಕುಟುಂಬ, ಸಂಸ್ಕೃತಿ, ಪ್ರಕೃತಿ ಮತ್ತು ಜ್ಞಾನವನ್ನು ಒಟ್ಟುಗೂಡಿಸುವ ಭಾರತೀಯ ಪರಂಪರೆಯ ಸುಂದರ ಅಭಿವ್ಯಕ್ತಿಯಾಗಿದೆ. ಶ್ರೀ ಗಣೇಶನನ್ನು ವಿಘ್ನವಿನಾಶಕ, ಬುದ್ಧಿ, ವಿವೇಕ ಮತ್ತು ಶುಭಾರಂಭದ ಪ್ರತೀಕವಾಗಿ ಪೂಜಿಸಲಾಗುತ್ತಿದೆ. ನಾಡಿನ ಪ್ರಸಿದ್ಧ ದೇಗುಲಗಳಾದ ಉತ್ತರ ಕನ್ನಡ ಜಿಲ್ಲೆ ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನ, ಗೋಕರ್ಣದ ಮಹಾಬಲೇಶ್ವರ ಕ್ಷೇತ್ರದ ಗಣಪತಿ, ಉಡುಪಿಯ ಕುಂಭಾಶಿಯ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ, ಮೈಸೂರಿನ ಕೌಶಿಕಿ ಗಣಪತಿ ಹಾಗೂ ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು, ಶಾಸ್ತ್ರೋಕ್ತ ವಿಧಿವಿಧಾನಗಳು ನಡೆಯುತ್ತಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನಾಡಿನ ಜನತೆಗೆ ಅನೇಕ ಗಣ್ಯರು ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಮೃದ್ಧಿ ಹಾಗೂ ಸುಭೀಕ್ಷೆಗಾಗಿ ಪ್ರಾರ್ಥಿಸಿದ್ದಾರೆ. ಅರ್ಥಪೂರ್ಣವಾಗಿ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಹಬ್ಬದ ಆಚರಣೆಗೆ ತಮ್ಮ ಸಂದೇಶಗಳಲ್ಲಿ ಜನತೆಗೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಿಂದ ಪ್ರೇರಣೆ ಪಡೆದ ಧಾರವಾಡದ ಅಡಕಿಯೋಣಿಯ ಶ್ರೀ ಬಸವೇಶ್ವರ ಯುವಕ ಸಂಘ ಈ ಬಾರಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಮೊಬೈಲ್ ವ್ಯಸನದಿಂದ ಮಕ್ಕಳು ಹಾಗೂ ಯುವಜನತೆ ದೂರವಿರುವಂತೆ ಜಾಗೃತಿ ಮೂಡಿಸಲು ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ ಎಂಬ ಮಾದರಿ ಆಂದೋಲನ ರೂಪಿಸಿದೆ. ಪುಸ್ತಕ ಸಂಸ್ಕೃತಿ ಪರಿಚಾರಿಕೆಯ ಧ್ಯೇಯದೊಂದಿಗೆ ಸಾರ್ವಜನಿಕ ಗಣೇಶೋತ್ಸವದ ರೂವಾರಿ ಬಾಲಗಂಗಾಧರ ತಿಲಕ್ ಅವರಿಗೆ ಗೌರವ ಅರ್ಪಿಸುತ್ತಿದ್ದಾರೆ. ಯುವಕ ಮಂಡಳದ ವಿಶ್ವಸ್ಥ ಉದಯ್ ಎಂಡಿಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸರ್ವರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಧಾರವಾಡದ ಅಡಕಿಓಣಿಯ ಶ್ರೀ ಬಸವೇಶ್ವರ ಯುವಕ ಮಂಡಳದ ಸದಸ್ಯರು ಕಳೆದ 45 ವರ್ಷಗಳಿಂದ ಗಣೇಶೋತ್ಸವವನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಒಂದು ವಿಶೇಷ ಧ್ಯೇಯದೊಂದಿಗೆ ಮತ್ತು ಸಾಮಾಜಿಕ ಸಂದೇಶದೊಂದಿಗೆ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವುದು ನಮ್ಮ ಸಂಪ್ರದಾಯ. ಈ ಬಾರಿ ನಾವು ಆಯ್ದುಕೊಂಡ ಧ್ಯೇಯ ಮಕ್ಕಳೇ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಇಡೀ ದಿನದಲ್ಲಿ ಕೇವಲ 30 ನಿಮಿಷಕ್ಕೆ ಸ್ಕ್ರೀನ್ ಟೈಮ್ ಅನ್ನು ಇಳಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳೋಣ ಎಂದು ನಮ್ಮ ಗಣೇಶೋತ್ಸವ ಮಂಟಪದಲ್ಲಿ ಈ ಬಾರಿ ರೂಪಕವನ್ನು ಏರ್ಪಡಿಸಿದ್ದೇವೆ. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಪರಿಸರ ಸ್ನೇಹಿ ಜನೋಪಯೋಗಿಯಾಗಿ ಸಾಂಪ್ರದಾಯಿಕ ಜನಪದ ಕಲಾತಂಡಗಳನ್ನು ಗಣೇಶ ವಿಸರ್ಜನೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಾದರಿ ಗಣೇಶೋತ್ಸವವನ್ನಾಗಿ ಆಚರಿಸುತ್ತಿದ್ದೇವೆ.
0: ಸಂಕ್ಷಿಪ್ತ ಸುದ್ದಿಗಳು. ಇಂದು ರಾಷ್ಟ್ರಭಾಷೆ ಹಿಂದಿ ದಿನಾಚರಣೆ. 1949 ಸೆಪ್ಟೆಂಬರ್ 14 ಸಂವಿಧಾನ ಸಭೆ ದೇವನಾಗರಿ ಲಿಪಿಯ ಹಿಂದಿ ಭಾಷೆಯನ್ನು ರಾಷ್ಟೀಯ ಭಾಷೆಯಾಗಿ ಅಂಗೀಕರಿಸಿತು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು 2ನೇ ತಂಡದಲ್ಲಿ 3 ಆನೆಗಳು ಅರಮನೆಗೆ ಆಗಮಿಸಿವೆ. ಚಾಮರಾಜನಗರ ಜಿಲ್ಲೆಯಲ್ಲಿ 7 ಬಾಲಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. 3 ಮಾಲೀಕರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಗದಗ್ ಕೆಎಚ್

0: ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸೌರವಿದ್ಯುತ್ ಉತ್ಪಾದನಾ ಘಟಕ ಉದ್ಘಾಟಿಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗೌರಸಮುದ್ರ ಗ್ರಾಮದಲ್ಲಿ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಲಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಕೇಂದ್ರ ಸರ್ಕಾರ ಇಕೆವೈಸಿ ಕಡ್ಡಾಯಗೊಳಿಸಿದೆ. ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸ್ವಯಂ ದೃಢೀಕರಣಕ್ಕೆ ಅವಕಾಶವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8ರಿಂದ 11ನೇ ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು ಸಂವಿಧಾನದ ಆಶಯ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:16. ಕೇಳಿ ಭಾವಗೀತೆಗಳ ಕಾರ್ಯಕ್ರಮ.

ಭಾವಗೀತೆಗಳ ಆರಂಭದಲ್ಲಿ ಕೇಳಿ ಕಸ್ತೂರಿ ಶಂಕರ್ ಅವರು ಧ್ವನಿಯಾಗಿರುವ ಯಾರು ಜೀವವೇ ಯಾರು ಬಂದವರು

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲೀಗ ಕೇಳಿ ಸಂಗೀತ ಕಟ್ಟಿ ಕುಲಕರ್ಣಿ ಅವರ ಧ್ವನಿಯಲ್ಲಿ ಮೂಡಿಬಂದ ದರಾ ಬೇಂದ್ರೆ ಅವರ ರಚನೆ ಮುಗಿಲ ಮಾರಿಗೆ ರಾಗರತಿಯ ನಂಜೆಯೇರಿತ್ತ ಆಗ ಸಂಜೆಯಾಗಿತ್ತ.

ಕೆಳಗರೆ ಇದುವರೆಗೆ ಪ್ರಸಾರಗೊಂಡ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಸ್ತೂರಿ ಶಂಕರ್, ಪುತ್ತೂರು ನರಸಿಂಹನಾಯಕ ಹಾಗೂ ಸಂಗೀತ ಕಟ್ಟಿ ಕುಲಕರ್ಣಿ ಇವರುಗಳು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನಮ್ಮೆಲ್ಲ ಕೇಳುಗರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಲ್ಲರಿಗೂ ಸಾಮಾಜಿಕ ಎಲ್ಲರಿಗೂ

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಆತ್ಮೀಯರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:34 ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆಯ ನಂತರ ಸರಿಯಾಗಿ 7:35 ರಾಷ್ಟ್ರೀಯ ಕನ್ನಡ ವಾರ್ತೆ ಕೇಳುವಿರಿ.

0: ಇದೀಗ ಒಂದು ಪ್ರಕಟಣೆ.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬ್ರಿಕ್ಸ್ ಶೃಂಗಸಭೆ ಯಶಸ್ವಿ ಸಂಪನ್ನ, ಎಲ್ಲಾ ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ದಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಣಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ಶೃಂಗಸಭೆಯನ್ನು ಅತ್ಯಂತ ಫಲಪ್ರದ ಹಾಗೂ ಸಫಲಗೊಳಿಸಿದ ಎಲ್ಲಾ ಸದಸ್ಯ ರಾಷ್ಟಗಳ ನಾಯಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕಳೆದ 2 ದಿನ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯ ಪ್ರಮುಖ ಕ್ಷಣಗಳನ್ನು ಒಳಗೊಂಡ ವಿಡಿಯೋವನ್ನು ಪ್ರಧಾನಿಯವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಮೂಲಕ ಭಾರತ ಸ್ನೇಹ, ಪಾಲುದಾರಿಕೆ ಹಾಗೂ ಸಾರ್ವತ್ರಿಕ ಸಹಕಾರವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಪ್ರಧಾನಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿಜಿನ್ಪಿಂಗ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಕ್ಷಿಯನ್, ಅಬುಧಾಬಿಯ ಯುವರಾಜ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ, ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್, ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೋ ಸುಬಿಯಾಂತೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನ್ಯಾಂಡ್ ಆರ್ ಮಾರ್ಕೋಸ್ ಜೂನಿಯರ್ ಹಾಗೂ ಉಗಾಂಡಾದ ಉಪಾಧ್ಯಕ್ಷ ಜೆಸಿಕಾ ಅಲೋಪೋ ಸೇರಿದಂತೆ ಹಲವು ಪ್ರಮುಖ ಜಾಗತಿಕ ನಾಯಕರು ಪಾಲ್ಗೊಂಡಿದ್ದರು. 11 ಸದಸ್ಯ ರಾಷ್ಟಗಳು ಹಾಗೂ 10 ಪಾಲುದಾರ ದೇಶಗಳ ನಾಯಕರು ಮತ್ತು ಪ್ರಮುಖ ಅಂತಾರಾಷ್ಟೀಯ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗಸಭೆಯ ನಡುವೆ ಪ್ರಧಾನಿ ಮೋದಿಯವರು ಕಳೆದ 3 ದಿನಗಳಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರೊಂದಿಗೆ ಒಟ್ಟು 15 ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಬುದ್ದಿ, ಸಮೃದ್ದಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ದಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ನೂರಾರು ಮಂಟಪಗಳಲ್ಲಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವವು ಮುಕ್ತಾಯಗೊಳ್ಳಲಿದೆ. ಮೂರ್ತಿಗಳನ್ನು ಜಲಮೂಲಗಳಲ್ಲಿ ವಿಸರ್ಜಿಸುವುದು ಸೃಷ್ಟಿ ಮತ್ತು ಲಯದ ನಿರಂತರ ಚಕ್ರವನ್ನು ಸಂಕೇತಿಸುತ್ತದೆ. ಮನೆಗಳು ಮತ್ತು ಭವ್ಯ ಮಂಟಪಗಳಿಂದ ಗಣೇಶ ಮೂರ್ತಿಗಳನ್ನು ಗಣಪತಿ ಬಪ್ಪ ಮೋರಿಯ ಎಂಬ ಜಯಘೋಷಗಳು, ಭಜನೆಗಳು ಹಾಗೂ ವೈಭವದ ನೃತ್ಯ ಮೆರವಣಿಗೆಗಳ ಮೂಲಕ ನದಿ, ಸರೋವರ ಹಾಗೂ ಸಮುದ್ರಗಳತ್ತ ಕೊಂಡೊಯ್ದು ಶ್ರದ್ದೆಯಿಂದ ವಿಸರ್ಜಿಸಲಾಗುತ್ತದೆ. ಮಹಾರಾಷ್ಟದಲ್ಲಿ ಗಣೇಶೋತ್ಸವವು ಅತ್ಯಂತ ಅಪಾರ ಉತ್ಸಾಹ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಪ್ರಮುಖ ಆಕರ್ಷಣೆಯಾಗಿ ಆಚರಿಸಲ್ಪಡುತ್ತಿದೆ. ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ದೇಶದ ಸಮಸ್ತ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಗಣೇಶನು ಬುದ್ದಿವಂತಿಕೆ, ಸಮೃದ್ದಿ ಹಾಗೂ ಮಂಗಳಕರ ಆರಂಭಗಳ ಪ್ರತೀಕವಾಗಿದ್ದಾನೆ ಎಂದು ರಾಷ್ಟಪತಿ ತಿಳಿಸಿದ್ದಾರೆ. ಗಣೇಶ ಚತುರ್ಥಿಯ ಪವಿತ್ರ ಹಬ್ಬವು ನಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಜ್ಞಾನ ಹಾಗೂ ಸಕಾರಾತ್ಮಕತೆ ತುಂಬುತ್ತದೆ ಎಂದು ಅವರು ಬಣ್ಣಿಸಿದ್ದಾರೆ. ಈ ಪವಿತ್ರ ಹಬ್ಬವು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ನೂತನ ಸಂಕಲ್ಪಗಳೊಂದಿಗೆ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲು ಸ್ಫೂರ್ತಿ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ವಿಘ್ನೇಶ್ವರನು ದೇಶವಾಸಿಗಳೆಲ್ಲರನ್ನೂ ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ದಿಯನ್ನು ಕರುಣಿಸಲಿ ಎಂದು ರಾಷ್ಟಪತಿ ಅವರು ಪ್ರಾರ್ಥಿಸಿದ್ದಾರೆ. ಒಮನ್ ಕರಾವಳಿಯ ಸಮೀಪ ವಾಣಿಜ್ಯ ಸರಕು ಸಾಗಣೆ ಹಡಗು ಎಂಟಿಎಲ್ ಗಯಾ ಮೇಲೆ ನಿನ್ನೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ.

0: ಗೆ ಸಂಬಂಧಿಸಿದಂತೆ ಒಮನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ನೀಡಿದ್ದು, ಹಡಗಿನಲ್ಲಿದ್ದ 13 ಭಾರತೀಯ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದ್ದು, ಕಾಣೆಯಾಗಿರುವ ಮತ್ತೊಬ್ಬ ಭಾರತೀಯ ನಾವಿಕನಿಗಾಗಿ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ತಿಳಿಸಿದೆ. ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಒಮನ್ ಅಧಿಕಾರಿಗಳೊಂದಿಗೆ ನಿಕಟ ಸಮನ್ವಯ ಸಾಧಿಸುತ್ತಿದೆ. ಪ್ರಾಂತ್ಯದಲ್ಲಿ ಶಾಂತಿ ನೆಲೆಸಲು ತಕ್ಷಣವೇ ಉದ್ವಿಗ್ನತೆ ಶಮನಗೊಳಿಸಬೇಕು ಮತ್ತು ರಾಜತಾಂತ್ರಿಕ ಮಾತುಕತೆಗಳಿಗೆ ಆದ್ಯತೆ ನೀಡಬೇಕೆಂದು ಭಾರತ ಪುನರುಚ್ಚರಿಸಿದ್ದು, ವಾಣಿಜ್ಯ ಹಡಗುಗಳು ನಾವಿಕರು, ಸಾಮಾನ್ಯ ನಾಗರಿಕರು ಹಾಗೂ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದು ಎಂದು ಸ್ವೀಕಾರಾರ್ಹವಲ್ಲ ಎಂದು ಪ್ರತಿಪಾದಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949ರ ಸೆಪ್ಟೆಂಬರ್ 14ರಂದು ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಹಿಂದಿ ದಿವಸ್ 2026ರ ಅಂಗವಾಗಿ ನವಿ ಮುಂಬೈನಲ್ಲಿ ಆಯೋಜಿಸಲಾಗಿರುವ 6ನೇ ಅಖಿಲ ಭಾರತ ರಾಜಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ದಿ ಮತ್ತು ಇತರ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಏಷ್ಯಾ ಕಪ್ 2026ರ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ದ 72 ರನ್ಗಳ ಭರ್ಜಿ ಜಯ ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಸಾರ್ವಕಾಲಿಕ ದಾಖಲೆಯ 8ನೇ ಬಾರಿಗೆ ಏಷ್ಯಾ ಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಈ ಗೆಲುವಿನೊಂದಿಗೆ 2024ರ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ದ ಅನುಭವಿಸಿದ ಸೋಲಿಗೆ ಭಾರತೀಯ ಪಡೆ ಪ್ರತ್ಯುತ್ತರ ನೀಡಿದೆ. ಏಕದಿನ ಹಾಗೂ ಟಿ20 ಎರಡೂ ಆವೃತ್ತಿಗಳನ್ನು ಒಳಗೊಂಡ ಏಷ್ಯಾ ಕಪ್ ಫೈನಲ್ ಇತಿಹಾಸದಲ್ಲೇ ಶ್ರೀಲಂಕಾ ವಿರುದ್ದ ಭಾರತಕ್ಕೆ ಲಭಿಸಿದ 6ನೇ ಜಯ ಇದಾಗಿದೆ. ಆರಂಭಿಕ ಆಟಗಾರ್ಥಿಯರಾದ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಅವರ 129 ರನ್ಗಳ ದಾಖಲೆಯ ಜೊತೆಯಾಟದ ನೆರವಿನಿಂದ ಭಾರತ ನಿಗದಿತ ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 183 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಸವಾಲಿನ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 19.4 ಓವರ್ಗಳಲ್ಲಿ 111 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಶ್ರೀಚರಣಿ 4 ವಿಕೆಟ್ ಹಾಗೂ ದೀಪ್ತಿ ಶರ್ಮಾ 3 ವಿಕೆಟ್ ಕಸಿದು ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಅರ್ಧಶತಕದೊಂದಿಗೆ ತಂಡಕ್ಕೆ ಆಸರಿಯಾದ ಶಫಾಲಿ ವರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ವಿಶ್ವದ 10ನೇ ಶ್ರೇಯಾಂಕಿತ ಭಾರತೀಯ ಬಿಲ್ಲುಗಾರ ಹಾಗೂ ಸೇನಾಪಡೆಯ ಯೋಧ ಧೀರಜ್ ಬೊಮ್ಮದೇವರ ಮೆಕ್ಸಿಕೋದಲ್ಲಿ ಸಲ್ಟಿಲೋನದಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್ನಲ್ಲಿ ಸ್ವರ್ಣ ಪದಕ ಮುಡಿಗೇರಿಸಿಕೊಳ್ಳುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಈ ಮೂಲಕ ವಿಶ್ವಕಪ್ ಫೈನಲ್ಸ್ ಆವೃತ್ತಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಪುರುಷ ರಿಕರ್ವ್ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ 25 ವರ್ಷದ ಧೀರಜ್ ಪಾತ್ರರಾಗಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಶೂಟ್ಆಫ್ನಲ್ಲಿ ಜಪಾನ್ನ ನಕಾನಿಶಿ ಜುನ್ಯ ಅವರನ್ನು ಮಣಿಸಿ ಈ ಐತಿಹಾಸಿಕ ಕಿರೀಟವನ್ನು ತಮ್ಮದಾಗಿಸಿಕೊಂಡರು. ಕ್ವಾರ್ಟರ್ ಫೈನಲ್ ಹಾಗೂ ಸೆಮಿಫೈನಲ್ ಪಂದ್ಯಗಳಲ್ಲಿ ಅಸಾಧಾರಣ ಪ್ರದರ್ಶನ ನೀಡಿದ ಧೀರಜ್ ಫೈನಲ್ಸ್ನಲ್ಲಿ ವಿಶ್ವದ 20ನೇ ಶ್ರೇಯಾಂಕಿತ ನಕಾನಿಶಿ ಜುನ್ಯ ವಿರುದ್ದ 5-5 ಅಂಕಗಳ ಸಮಬಲದ ನಂತರ ಶೂಟ್ಆಫ್ನಲ್ಲಿ 10-9 ಅಂತರದಿಂದ ರೋಚಕ ಜಯ ಸಾಧಿಸಿದರು. 2010ರಲ್ಲಿ ಎಡಿನ್ಬರ್ಗ್ನಲ್ಲಿ ನಡೆದ ಕೂಟದಲ್ಲಿ ಜಯಂತ್ ತಾಲೂಕ್ದಾರ್ ಅವರು ಕಂಚಿನ ಪದಕ ಗೆದ್ದುಕೊಂಡಿದ್ದು ಈವರೆಗಿನ ಭಾರತದ ಕೊನೆಯ ಸಾಧನೆಯಾಗಿತ್ತು. 2007ರ ದುಬೈ ಆವೃತ್ತಿಯ ಮಹಿಳೆಯರ ವಿಭಾಗದಲ್ಲಿ ಡೋಲಾ ಬ್ಯಾನರ್ಜಿ ಅವರು ವಿಶ್ವಕಪ್ ಫೈನಲ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ದಾಖಲೆ ಬರೆದಿದ್ದರು. ಇದೀಗ ಧೀರಜ್ ಬೊಮ್ಮದೇವರ ಅವರು ಈ ಸಾಲಿಗೆ ಸೇರ್ಪಡೆಗೊಂಡ 2ನೇ ಭಾರತೀಯ ಹಾಗೂ ಪ್ರಥಮ ಪುರುಷ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ

ಯಶಸ್ವಿ ಸಂಪನ್ನ, ಎಲ್ಲಾ ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ದಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಡಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ.

ಚಿತ್ರದ ಗೀತೆ ವರುಣ್ ರಾಮಚಂದ್ರ ಅವರ ಧ್ವನಿಯಲ್ಲಿ, ಮಧ್ವೇಶ್ ಭಾರದ್ವಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ನಾಗಾರ್ಜುನ್ ಶರ್ಮಾ ಮತ್ತು ಶಶಿರಾಜ್ ಕವೂರ್ ಅವರ

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:46 ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಇದುವರೆಗೆ ರಾಜೇಶ್ ಕೃಷ್ಣನ್, ನಂದಿತಾ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂದ ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರದಿಂದ ಆದ ಗೀತೆಯನ್ನು ಕೇಳಿದರೆ. ಇನ್ನೀಗ ಕೇಳಿ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂದ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಆದ ಗೀತೆ.

ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾತಾಡ್ ಮಾತಾಡ್ ಮಲ್ಲಿಗೆ, ಜನ್ಮ ಜನ್ಮದ ಅನುಬಂಧ ಹಾಗೂ ಪ್ರೀತಿ ಚಿತ್ರಗಳಿಂದಾದ ಗೀತೆಗಳನ್ನು ಕೇಳಿದರೆ. ಮತ್ತೆ ಈ ನಮ್ಮ ಚಿತ್ರಗೀತೆಗಳು ಇಂದು ಮುಂಜಾನೆ 8:35. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸರಿಯಾಗಿ 8:00 ಸಮಾಚಾರ ಪ್ರಭಾತ್, 8:15 ಇಂಗ್ಲಿಷ್ ನ್ಯೂಸ್ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಲಯ ನಾರ್ವಿ ಗ್ರಾಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಕೇಳಿ ಆಯುಷ್ ವಾಣಿ.
1: ಕೇಳುಗರೆ ನಮಸ್ಕಾರ. ಒಂದೆಲಗ ಅಥವಾ ಬ್ರಾಹ್ಮಿ ಗಿಡ ನಿಮಗೆಲ್ಲ ತಿಳಿದೇ ಇದೆ ಅಲ್ವೇ? ನೆನಪಿನ ಶಕ್ತಿ ಹೆಚ್ಚು ಮಾಡುವ ಅಂಶ ಇದರಲ್ಲಿ ಇರುವ ಕಾರಣ ಇದನ್ನು ಸರಸ್ವತಿ ಸೊಪ್ಪು ಎಂದು ಹಾಗೂ ನೆಲದ ಮೇಲೆ ಹಾವಿನಂತೆ ಹಬ್ಬುತ್ತಾ ಬೆಳೆಯುವ ಕಾರಣ ಉರಗದ ಸೊಪ್ಪು ಎಂದಲೂ ಕರೆಯುತ್ತಾರೆ. ಈ ಸೊಪ್ಪಿನಲ್ಲಿ ಮಾನಸಿಕ ಒತ್ತಡ ನಿವಾರಿಸುವ ಅಂಶವಿದೆ ಹಾಗೂ ಉತ್ತಮವಾಗಿ ನಿದ್ರೆ ಬರಲು ಸಹಕಾರಿಯಾಗಿದೆ. ಮಕ್ಕಳಿಗೆ ಈ ಸೊಪ್ಪನ್ನು ಸೇವಿಸಲು ಕೊಟ್ಟರೆ ನೆನಪಿನ ಶಕ್ತಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಮನೆಯ ಮುಂದೆ ಪಾಟ್ಗಳಲ್ಲಿ ನೆರಳಿರುವ ಜಾಗದಲ್ಲಿ ನೆಟ್ಟು ಸ್ವಲ್ಪ ಹೆಚ್ಚಿಗೆ ನೀರನ್ನು ಕೊಡುತ್ತಾ ಬಂದರೆ ಒಂದೆಲಗ ಚೆನ್ನಾಗಿ ಬೆಳೆಯುತ್ತದೆ. ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಮರೆಗುಳಿತನ, ಅಲ್ಜಿಮರ್, ಪಾರ್ಕಿನ್ಸೋನಿಸಂ ನಂತಹ ಕಾಯಿಲೆಗಳನ್ನು ಬರದಂತೆ ತಡೆಯಬಹುದು ಹಾಗೂ ಮಕ್ಕಳಿಗೆ ತಡವಾಗಿ ಮಾತು ಬರುತ್ತಿದ್ದರೆ ಅಂತಹವರು ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುವುದು ಒಳ್ಳೆಯದು. ಒಂದೆಲಗದ ತಂಬುಳಿ ಹಾಗೂ ಚಟ್ನಿ ಮಾಡುವ ವಿಧಾನವನ್ನ ಇಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದೆಲಗದ ತಂಬುಳಿ. ಒಂದು ಹಿಡಿಯಷ್ಟು ಒಂದೆಲಗದ ಸೊಪ್ಪನ್ನು ಬೇರು ಸಮೇತ ಸಂಗ್ರಹಿಸಿಕೊಳ್ಬೇಕು. ಬೇರಿನಲ್ಲೂ ವಿಶೇಷ ಔಷಧಿಯ ಗುಣ ಇರುವ ಕಾರಣ ಬೇರಿನೊಂದಿಗೆ ಸಂಗ್ರಹಿಸುವುದೇ ಸೂಕ್ತ. ನಂತರ ಅದನ್ನು ಸ್ವಚ್ಛ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು. 8-10 ಕಾಳು ಮೆಣಸು ಹಾಗೂ ಒಂದು ಚಿಕ್ಕ ಲೋಟದಲ್ಲಿ ಅರ್ಧದಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡು ಹುರಿದ ಒಂದೆಲಗದ ಸೊಪ್ಪಿಗೆ ಸೇರಿಸಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಹುರಿದು ಜೀರಿಗೆ, ಕೆಂಪು ಮೆಣಸು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿದ ಒಂದೆಲಗದ ಸೊಪ್ಪಿನ ಮಿಶ್ರಣವನ್ನ ಸೇರಿಸಬೇಕು. ಇದಕ್ಕೆ ಗಟ್ಟಿಯಾದ 1-2 ಲೋಟದಷ್ಟು ಮಜ್ಜಿಗೆ ಹಾಗೂ ಉಪ್ಪನ್ನು ಸೇರಿಸಿದರೆ ಬ್ರಾಹ್ಮಿಯ ತಂಬುಳಿ ಸವಿಯಲು ಸಿದ್ಧವಾಗುತ್ತದೆ. ಒಂದೆಲಗದ ಚಟ್ನಿ. ಚಟ್ನಿ ತಯಾರಿಸುವ ಬಗ್ಗೆ ಹೇಳಬೇಕಂದ್ರೆ ಮೊದಲು ತಾಜಾ ಅಥವಾ ಶುದ್ಧಗೊಳಿಸಿದ ಒಂದೆಲಗದ ಸೊಪ್ಪನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕು. ನಂತರ ಸ್ವಲ್ಪ ತೊಗರಿಬೇಳೆ, ಧನಿಯಾ ಕಾಳು ಹಾಗೂ ಜೀರಿಗೆ ಇವುಗಳನ್ನು ತೆಗೆದುಕೊಂಡು ಹುರಿದಿಟ್ಕೊಳ್ಬೇಕು. ರುಚಿಗೆ ಅನುಸಾರ ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಒಣಮೆಣಸಿನಕಾಯಿ ಹಾಗೂ 1-2 ಎಸಳು ಬೆಳ್ಳುಳ್ಳಿ ಹಾಗೂ ತೆಂಗಿನ ತುರಿಯನ್ನ ತೆಗೆದುಕೊಳ್ಬೇಕು. ಇವೆಲ್ಲವನ್ನು ಒಂದೆಲಗದ ಸೊಪ್ಪಿನೊಂದಿಗೆ ಸೇರಿಸಿ ಹದವಾಗಿ ರುಬ್ಬಿದರೆ ಬ್ರಾಹ್ಮಿಯ ರುಚಿಕರವಾದ ಚಟ್ನಿ ತಯಾರಾಗುತ್ತದೆ. ಇದನ್ನು ಅನ್ನದೊಂದಿಗೆ ಅಥವಾ ರೊಟ್ಟಿ ಚಪಾತಿಯೊಂದಿಗೂ ಸೇವಿಸಬಹುದು. ಇನ್ನೊಂದು ಔಷಧೀಯ ಸಸ್ಯದ ಬಗ್ಗೆ ಹೇಳಬೇಕೆಂದ್ರೆ ದಾಸವಾಳದ ಎಲೆ. ಇದನ್ನ ಸಂಸ್ಕೃತದಲ್ಲಿ ಜಪಾಕುಸುಮ ಅಂತ ಹೇಳಿದ್ದಾರೆ. ಮನೆಯ ಮುಂದೆ ಅಲಂಕಾರಿಕವಾಗಿ ಬೆಳೆಯುವಂತಹ ದಾಸವಾಳ ಕೂದನ್ನು ಸೊಂಪಾಗಿ ಬೆಳೆಯುವ ಅಂಶವಿದೆ. ಮೂಲವ್ಯಾಧಿಯಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ, ಮಾಸಿಕ ಋತುಸ್ರಾವ ಸಮಯದಲ್ಲಿ ಹೆಚ್ಚಾಗಿ ರಕ್ತಸ್ರಾವ ಆಗುತ್ತಿದ್ದರೆ ದಾಸವಾಳ ಸೂಕ್ತವಾದ ಮನೆ ಮದ್ದು. ದಾಸವಾಳದ ಹೂವನ್ನ ರಾತ್ರಿ ಪೂರಾ ನೀರಲ್ಲಿ ನೆನೆಸಿ ಆ ನೀರನ್ನು ಕುಡಿಯುವುದರಿಂದ ಮಧುಮೇಹದಲ್ಲಿ ರಕ್ತದ ಅಂಶ ನಿಯಂತ್ರಣಕ್ಕೆ ಬರುತ್ತದೆ. ದಾಸವಾಳ ದೇಹಕ್ಕೆ ತಂಪು, ಮೇಲಿಂದ ಮೇಲೆ ಖುರ ಏಳುತ್ತಿದ್ದರೆ ದಾಸವಾಳ ಸೇವನೆ ಉತ್ತಮ ಮನೆ ಮದ್ದು. ಸಂಶೋಧನೆಗಳಿಂದ ದಾಸವಾಳದಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಂಟಿಫಂಗಲ್ ಅಂಶಗಳಿವೆ ಎಂದು ದೃಢಪಟ್ಟಿದೆ. ಇದರಲ್ಲಿ ದೇಹ ಪೋಷಣೆಗೆ ಅವಶ್ಯಕತೆ ಇರುವ ಅಮೈನೋ ಆಸಿಡ್ಗಳು ಇರುತ್ತವೆ. ದಾಸವಾಳದ ಚಿಗುರು ಅಥವಾ ದಾಸವಾಳದ ಹೂವಿನಿಂದ ತಯಾರಿಸಬಹುದಾದ ಆಹಾರ ಪದಾರ್ಥವನ್ನ ತಿಳಿದುಕೊಳ್ಳೋಣ ಬನ್ನಿ. ದಾಸವಾಳದ ಚಿಗುರು ಎಲೆಯನ್ನು 1 ಮುಷ್ಟಿ ಪ್ರಮಾಣದಲ್ಲಿ ಮುಂಜಾವಿನ ವೇಳೆಯಲ್ಲಿ ಸಂಗ್ರಹಿಸಿಕೊಳ್ಳಬೇಕು. ಹೀಗೆ ಸಂಗ್ರಹಿಸಿದ ಚಿಗುರನ್ನು ತೊಳೆದುಕೊಂಡು ಹುರಿದುಕೊಳ್ಳಬೇಕು. ಇದಕ್ಕೆ 8-10 ಕಾಳು ಮೆಣಸು ಹಾಗೂ ಚಿಕ್ಕದಾದ 1/2 ಲೋಟದಷ್ಟು ತೆಂಗಿನ ತುರಿಯನ್ನು ಮಿಶ್ರ ಮಾಡಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಒಣಮೆಣಸಿನಕಾಯಿ ಹಾಗೂ ಜೀರಿಗೆಯ ಒಗ್ಗರಣೆ ತಯಾರಿಸಿಕೊಂಡು ರುಬ್ಬಿಟ್ಟುಕೊಂಡ ದಾಸವಾಳ ಸೊಪ್ಪಿನ ಮಿಶ್ರಣವನ್ನ ಸೇರಿಸಬೇಕು. ನಂತರ ಗಟ್ಟಿಯಾದ ಮಜ್ಜಿಗೆ ಮತ್ತು ರುಚಿಗೆ ಅನುಸಾರ ಉಪ್ಪನ್ನು ಬೆರೆಸಿದರೆ ದಾಸವಾಳ ಚಿಗುರಿನ ತಂಬುಳಿ ಸೇವಿಸಲು ಸಿದ್ಧವಾಗುತ್ತದೆ. ದಾಸವಾಳದ ಹೂವಿನ ತಂಬುಳಿ. ಎಲ್ಲಾ ಬಣ್ಣದ ದಾಸವಾಳದಲ್ಲೂ ಔಷಧೀಯ ಗುಣ ಇರುತ್ತದೆ. ಆದರೆ ಆಹಾರ ಪದಾರ್ಥವಾಗಿ ಬಿಳಿ ದಾಸವಾಳವನ್ನ ಬಳಸುವುದು ಸೂಕ್ತ. ಬಿಳಿ ದಾಸವಾಳವನ್ನು ತೆಗೆದುಕೊಂಡು ಕಾಳು ಮೆಣಸಿನ ಪುಡಿ ಹಾಗೂ ತೆಂಗಿನ ತುರಿಯೊಂದಿಗೆ ರುಬ್ಬಿಟ್ಟುಕೊಳ್ಳಬೇಕು. ಇದಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆಯೊಂದಿಗೆ ಜೀರಿಗೆ, ಒಣಮೆಣಸಿನಕಾಯಿ ಒಗ್ಗರಣೆಯನ್ನ ಮಾಡಿಕೊಳ್ಬೇಕು. ಈ ಒಗ್ಗರಣೆಗೆ ದಾಸವಾಳದ ಹೂವಿನ ಮಿಶ್ರಣವನ್ನ ಸೇರಿಸಿ 2-3 ಲೋಟದಷ್ಟು ಗಟ್ಟಿ ಮಜ್ಜಿಗೆ ಮತ್ತು ಉಪ್ಪನ್ನು ಬೆರೆಸಿದರೆ ರುಚಿಕರವಾದ ದಾಸವಾಳದ ಹೂವಿನ ತಂಬುಳಿ ಸವಿಯಲು ಸಿದ್ಧ. ಇದು ದೇಹಕ್ಕೆ ತಂಪು, ಉಷ್ಣ ಪ್ರಕೃತಿಯವರಿಗೆ ಉತ್ತಮ ಮನೆಮದ್ದು. ರಕ್ತವನ್ನ ಶುದ್ಧಿಗೊಳಿಸುತ್ತದೆ ಹಾಗೂ ಗ್ಯಾಸ್ಟ್ರೈಟಿಸ್ ಲಕ್ಷಣಗಳನ್ನ ಕಡಿಮೆ ಮಾಡುತ್ತದೆ. ವಾತಕ್ಕೆ ಸಂಬಂಧಿಸಿದ ಕೀಲು ನೋವುಗಳಲ್ಲಿ ಇದು ಉತ್ತಮ ಮನೆಮದ್ದು. ನಮಸ್ಕಾರ.
0: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಾರ್ವಿ ಗ್ರಾಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8:35. ಇದೀಗ ಕೇಳಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
3: ಆಕಾಶವಾಣಿ ವಿಜಯಪುರ.

0: ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಆಗ್ಲೇ ಟೈಮ್ ಒಂಬತ್ತಾಗಕ್ಬತ್ತು, ಇನ್ನೂ ಮಕ್ಕೊಂಡಾರ ನೋಡಿ ಇವ್ರು ಇಬ್ರು ಜೋಡಿ ಮ್ಯಾಗ ಹೊಚ್ಕೊಂದು ಹೊಚ್ಕೊಂದು ಹೊಚ್ಕೊಂದು. ಏ ಹೇಳ್ತಿರಿಲ್ಲ ಮ್ಯಾಲೆ ಹೇಳ್ರಿ.
2: ಅಯ್ಯೋ ಬಿಡ ಅಯ್ಯವ, ಏನು ದಿನ ಇದೇ ಕಾಟೈತಲ್ಲ ನಿಂದು, ಇವತ್ತರ ಒಂದು ದಿನ ಮಕ್ಕೊಳಕ್ ಬಿಡು.
1: ಅಯ್ಯ ತಮ್ಮಗಳ ಏನು ಹಿಂಗೆ ಮಕ್ಕೋತೀರಿ, ಇನ್ನೂ ಎಷ್ಟೊತ್ತನಾರ ಮಕ್ಕೋತೀರಿ ಗೊತ್ತೈತಿಲ್ಲ.
3: ನಾ ನಿನ್ನೆ ರಾತ್ರಿ ಲೇಟಾಗಿ ಮಕ್ಕೊಂದು, ಇನ್ನೂ ಭಾಳ ನಿದ್ದೆ ಬರಾಕತ್ತೆ ಬೇ ನನಗೆ.
1: ಏ ಮತ್ತೆ ಮಧ್ಯಾಹ್ನ ಮಕ್ಕೊಳಕತ್ತ, ಅಲ್ಲಿ ಮಾಡಾಗಿಡ ಸ್ವಚ್ಛ ಮಾಡಬೇಕು ಬೇಡ. ಅಲ್ಲ ಗಣಪತಿ ಬರು ಹೊತ್ತಾಯ್ತು, ಗಣಪತಿ ಕೂಡಿಸ್ಬೇಕು, ಎಲ್ಲ ಡೆಕೋರೇಷನ್ ಮಾಡಬೇಕು. ಈಗ ಕಂಡಾಪಟ್ಟಿ ಸಾಮಾನು ತಂದಿರಿ ಬಜಾರ್ಗೆ ಹೋಗಿಸಿಂದ.
3: ಅನ್ನ ಸ್ವಚ್ಛ ಮಾಡ್ತಂದಾನ, ನಾ ಲೈಟ್ ಅದು ನೋಡ್ತೀನಂತ.
2: ಏ ಹೇಳೋ, ಮೊದಲು ಹೋಗೋ ಗಣಪತಿ ತರಬೇಕು, ಎಲ್ಲ ಸ್ವಚ್ಛ ಮಾಡಿ ಹೋಗಿ ಭಾರಿ ಮಣ್ಣಿನ ಗಣಪತಿ ತರಮಂತ.
1: ನಡ್ರಿ ಜಾಕ ಮಾಡ್ರಿ, ಮೊದ್ಲು ನೀರು ತೋಡಿ ನಡ್ರಿ.
3: ಮಣ್ಣಿನ ಗಣಪತಿಯ ಅಲ್ಲಿ ಹೋಗಿ ಬಣ್ಣದ ಗಣಪತಿನ ತಗೊಳೋದು?
2: ಏ ಮಣ್ಣಿನ ತರಮಂತ ನೋಡಮ್ ನಡಿಯಲ್ಲ, ಯಾವ ಚಲೋ
3: ನಡಿ ನಡಿ
1: ನೋಡಿ. ನಿಮ್ಮಿಬ್ರು ಏ ತಿಳಿಯಂಗ್ಲಟ್ಟು ನಾನು ಬರ್ತೀನಿ.
2: ಬಾ ಬಾ ಇವಾಗ ಹೋಗಮ್ ನಡ್ರಿ.
3: ಹೌದು ಅವ್ವ, ನೀವು ಹಣ್ಣ ತಗೋಬೇಕಲ್ಲ ಮತ್ತೆ.
1: ಮತ್ತೆ ಹಣ್ಣ ದೇವ್ರಿಗೆ ಬೇಕಾಗಿದ್ದೆಲ್ಲ ಸಾಮಾನು ಬೇಕಾಗ್ತಾವ, ನಿಮ್ಗೇನು ತಿಳಿತೈತಿ ಕೋಡಿಗಳಿಗೆ?
2: ವಸ್ತು ಒಂದೇ ಕಡೆ ಸಿಗ್ತಾವ, ಪೂಜಾ ಸಾಮಾನು ಅವೆಲ್ಲ ವಸ್ತು ತಂದು ಬಿಡಮಂತ
3: ನಡ್ರಿ. ಹೋಗಿ ನಡ್ರಿ.
2: ಹ್ಞೂ ನೋಡ್ಗ ಹೆಂಗ ನೋಡ್ಯವ ಇಲ್ಲಿ ನೋಡು, ಮಣ್ಣಿಂದ ಹೆಂಗ ನೋಡಿ, ಚಲೋ ಅದ ನೋಡಿದ ಗಣಪತಿ ಇದೇ ತೊಗೊಂಬಿಡಮ್ಮ.
1: ಅಯ್ಯೋ ಅಯ್ಯೋ ಅದು ನೋಡತ್ತಮ್ಮ, ಆ ಕಡೆ ಚಲೋ ಇಲ್ಲ.
3: ಈಚೆ ಕಡೆ ಕಲರ್ ನೋಡ್ರಿಲಿ, ನವಿಲ್ ಮ್ಯಾಕ್ ಕೂತದ ಗಣಪತಿ.
1: ಏ ಚಂದಕ್ಕೆ ಬಣ್ಣ ಇದ್ದು ತಗೋರ್ಪ, ಅದು ಮಸಕ್ ಮಸಕ್ ಇದ್ದು
2: ತಗೋಬೇಡ. ನಂಬಲ್ಲಿ ಏನು ಹೇಳ್ಯಾರ ಮಣ್ಣಿನ ಕೂಡ್ಸು ಅಂತ ಹೇಳ್ಯಾರ ನಮ್ಮ ಸಲೆಗ.
3: ಯಾರು ಹೇಳ್ಯಾರ?
2: ನಮ್ಮ ಸರ್ ಹೇಳ್ಯಾರ.
3: ಇಲ್ಲ ಅದು ನಾವು ಮಾಡಾಗಿಡ ಎಲ್ಲ ಚಂದ ಕಂತ ಹಾಕಿದ್ರೆ ಲೈಟ್ ಹಾಕಿರ್ತೀವಿ ನೋಡು, ಗಣಪತಿ ಮೀನ್ಸ್ ಅದು ಬಣ್ಣ ತಗೊಂಡ್ರ ನೋಡಿ. ಇಲ್ಲ
2: ಚಂದು ನೋಡ್ತೀನಿ ನೀ
3: ಓನ್ಯಾಗ ನೋಡ್ತೀರಿ, ಎಲ್ಲರೂ ಕಲರ್ ತಂದಿಡ್ತಾರ, ನೀ ಯಾಕೆ ಬಂದದ ಎದುರು ತಗೋತಿ ಮಣ್ಣಿಂದು?
2: ಏ ಅದರಿಂದ ಭಾಳ ಎಫೆಕ್ಟ್ ಆಗ್ತದ ನಮಗೆ.
3: ಏನು ಎಫೆಕ್ಟ್ ಆಗ್ತದ?
2: ನೀರಾಗ ಹೋಗಿತ್ತೀವಿ, ಅದು ಏನೇನೋ ಆಗ್ತದ ನಮ್ಮ ಸರ್ ಎಲ್ಲ ಹೇಳ್ಯಾರ, ಒಟ್ಟು ಮಣ್ಣಿಂದೆ ಕುಡಿಸು.
3: ಅಲ್ಲ ಲಕ್ಷಾನ್ಗಟ್ಲೆ ಮಂದಿ ಹೋಗಿತ್ತಾರ, ನಮ್ದು ಒಂದು ಒಂದೋಗ ಏನಾರ ಆಗತ್ತನು
1: ಕೊಡ್ರಿ. ಇಬ್ರು ಯಾಕೆ ಜಾಡ್ತೀರಿ? ಹೇಳ್ದ ಕರೈತಿ, ಭಾಳ ಗಡದಿದ್ದೆ ತಗೊಳ್ಳೋಣ, ಚಂದ ಕಾಣ್ಬೇಕು ನೋಡ್ ಮನೆಯಾಗ.
3: ನನಗೆ ಮಾತ್ರ ಬಣ್ಣದ ಗಣಪತಿ ಬೇಕು.
2: ನೀನು ಹಂಗೆ ಹೇಳ್ತಲ್ಲ ಯಾವ ಮಣ್ಣಿನ ತೊಳಮ ಯಾವ.
1: ಏ ನಿನ್ ಗೊತ್ತಾಗುದಿಲ್ಲ ತಮ್ಮ, ಸುಮ್ ಕುಂಡ್ರೆ.
4: ಏನ್ರಿ ಮಲ್ಲವಕ್ಕ, ಏನ್ ಚರ್ಚಾ ನಡೆಸಿರಿ, ಅವ್ವ ಮಕ್ಳು ಕೂಡಿ ಎಟ್ಟು ದಾನ್ಲಿ ಮಾಡ್ಲಿಗಿತ್ತೀರಿ.
1: ಬರ್ರಿ ಮಾಸ್ತರ, ನೀವು ಏನ್ ಗಣಪತಿ ತೊಳಕ್ ಬಂದಿರೇನ?
4: ಹೌದೌದು ನೋಡ್ರಿ,
1: ಬರ್ರಿ
4: ಗಣಪತಿ ಒಯ್ಬೇಕಂತ ಬಂದಿದ್ವಿ.
1: ಏನ್ ಮಾಡ್ತೀರಿ?
2: ನಮ್ ಸರ್ ಹೇಳಿಲ್ಲ ಮಣ್ಣಿನ ಗಣಪತಿನ ಕೂಡಿಸ್ಬೇಕಂತ.
3: ಸರ್ ಮಣ್ಣಿನ ಗಣಪತಿ ಹಾಕ್ರಿ, ಬಣ್ಣದ ಗಣಪತಿ ತಗೋಬೇಕ್ರಿ.
4: ಈಗ ವಿವಿಧ ರೀತಿದು ಏನು ಬಣ್ಣದ ಅದಾವಲ್ಲ ಅಂದ್ರೆ, ನೀವು ಪಿ ಓ ಪಿ ಗಣಪತಿ ಹೆಚ್ಚು ಇಷ್ಟಪಟ್ಟು ಮಾತಾಡ್ಲಿಕ್ಕೀರಿ. ಪಿ ಓ ಪಿ ಗಣಪತಿ ಅಂದ್ರೆ ಏನದ, ಅದು ಒಂದು ರಾಸಾಯನಿಕ. ಪಿ ಓ ಪಿ ಅಂದ್ರೆ ಅದು ಏನು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ ಒಂದು ಸಂಕ್ಷಿಪ್ತ ರೂಪ. ಅದು ಅದು ಜಿಪ್ಸಮ್ದಿಂದ ಅದು ತಯಾರಾಗಿರ್ತೈತಿ. ಅದು ನಾಳೆ ನೀವು ಗಣಪತಿ ವಿಸರ್ಜನೆ ಮಾಡ್ತಿರಲ್ಲ, ಅದು ನೀರಾಗ ಜಲ್ದಿ ಕರಗಂಗಿಲ್ಲ. ಮತ್ತು ಅದ್ರ ಮ್ಯಾಲೆ ಏನು ಬಣ್ಣ ಬಳಸಿರ್ತಾರಲ್ಲ, ಅದೆಲ್ಲ ರಾಸಾಯನಿಕ ಬಣ್ಣದಿಂದ ಮಾಡಿರ್ತಾರೆ. ಅದರೊಳಗೂ ಭಾರ ಲೋಹದ ಸೀಸ ಅಂದರೆ ಲೆಡ್ ಮತ್ತು ಪಾದರಸ ಮರ್ಕುರಿ ಇಂಥವು ಹಾಕಿ ಮಿಂಚು ಬರಂಗೆ ಮಾಡಿ ತಯಾರು ಮಾಡಿರ್ತಾರೆ. ಅವು ಜಲಮೂಲಗಳು ವಿಷಯುಕ್ತ ಆಗ್ತಾವೆ. ಮಣ್ಣಿನ ಗಣಪತಿ ನೀವು ಬಳಸಿದ್ರೆ ಅಂದರೆ ಏನಾಗ್ತಾವೆ, ಅದು ಮಣ್ಣಿನಿಂದ ಮಾಡಿರ್ತಾರೆ ಮತ್ತು ನೈಸರ್ಗಿಕವಾಗಿ ಬಣ್ಣಗಳನ್ನು ಬಳಸಿರ್ತಾರೆ ಅಂದ್ರೆ ತರಕಾರಿಗಳಿಂದ ಹಣ್ಣು ಹಂಪಲುಗಳಿಂದ ಮಾಡಿದ್ದು ಮತ್ತು ನೀರಿನೊಳಗೆ ಸುಲಭವಾಗಿ ಕರಗಂಥ ಬಣ್ಣಗಳಿಂದ ಮಾಡಿರ್ತಾರೆ. ಇದು ನೀವು ಬಳಸೋದ್ರಿಂದ ನೀರಿನ ಮೂಲಗಳು ಏನೂ ಹಾಳಾಗಂಗಿಲ್ಲ. ಮತ್ತು ಇನ್ನೊಂದು, ನಾವು ಗಣಪತಿ ಒಯ್ತೀವಿ ಅಂದ್ರೆ ಅದಕ್ಕೆ ಸರಿಯಾಗಿ ಗೌರವ ಕೊಡಬೇಕಿಲ್ಲ. ವಿಸರ್ಜನೆ ಮಾಡಿದ್ನೂ ನಾವು ಅದಕ್ಕೆ ಗೌರವಪೂರ್ವಕವಾಗಿ ಆಗಬೇಕು. ಮಣ್ಣು ನಾವು ವಿಸರ್ಜನೆ ಮಾಡಿದೀವಿ ಅಂದರೆ ಏನಾಗ್ತೈತಿ, ಅದು ಪೂರ್ತಿ ನೀರೊಳಗೆ ಮಣ್ಣಾಗಿ ಹೋಗಿಬಿಡ್ತೈತಿ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಭಾಳ ದಿನ ಅದು ಕರಗಂಗೇ ಇಲ್ಲ. ಮತ್ತು ಕೆಲವೊಂದು ಟೈಮ್ದಾಗ ಅದರ ಕೈ ಮುರಿಯೋದು, ಮುಖ ಅದು ವಿಕೃತ ಆಗೋದು ಅದಾಗ್ತದೆ. ಅದೆಲ್ಲ ರೀತಿ ಆಗಿ ನಮ್ಗೆ ಗಣಪತಿಗೆ ಅವಮಾನ ಮಾಡ್ದಂಗೆ ಆಗ್ತೈತಿ. ಅದೆಲ್ಲ ನಿಮ್ಗೆ ಸರಿ ಅನ್ನಿಸ್ತದನು?
2: ನೋಡು ಅದಕ್ಕೆ ಹೇಳಿಲ್ಲ ಪಿ ಓ ಪಿದು ಬೇಡ, ಮಣ್ಣಿನ ತೊಗೊಳಮು. ನೋಡಿ ನಮ್ಮ ದೇವ್ರು ಚಂದ ಕುಡಿಸಿರ್ತೀವಿ, ಚಂದ ಹೋಗ್ಬೇಕದು.
3: ಅದು ಎಷ್ಟೋ ಜನ ಒಯ್ತಾರೆ ಸರ್, ತಿಳುವಳಿಕೆ ಇದ್ದವ್ರು ಒಯ್ತಾರಲ್ರಿ. ಮತ್ತೆ ಈಗ ನಾ ಏನು ಬಿಡ್ರಿ, ಸಣ್ಣವಾದ ನಡೀತದ, ದೊಡ್ಡ ದೊಡ್ಡವರೆಲ್ಲ ಒಯ್ತಾರಲ್ಲ ಸರ್. ಮತ್ತೆ
4: ಅದಕ್ಕೆ ಎಲ್ಲರಿಗೆ ಜಾಗೃತಿ ಮೂಡಿಸ್ಲಿಕ್ಕ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕತ್ತವ. ಮತ್ತು ರೇಡಿಯೋದಾಗು ಕಾರ್ಯಕ್ರಮ ಬರ್ತಿರ್ತಾವ, ಕೇಳಿಲ್ಲ ನೀ?
3: ನಾ ಕೇಳ್ಬಿಡ್ರಿ ರೇಡಿಯೋ ಕೇಳಿಗ.
4: ನೀವು ಇನ್ ಮ್ಯಾಗ ಕಡ್ಡಾಯವಾಗಿ ಮಣ್ಣಿನ ಗಣಪತಿನೇ ಕೂಡಿಸ್ರಿ. ಅದರಿಂದ ಇದು ಗಣಪತಿ ಉತ್ಸವ ನಮ್ಮ ಸಂಸ್ಕೃತಿ ಒಳಗೆ ಬರೀ ಗಣಪತಿ ಇದೆ ಅಂತಲ್ಲ, ನಮ್ಮಲ್ಲಿ ಸಾಕಷ್ಟು ಉಗಾದಿಯಿಂದ ಹೊಳ್ಳಿ ಏನು ನಾವು ಉಗಾದಿ ಬರುವವರೆಗೆ ಏನು ಹಬ್ಬಗಳದಾವಲ್ಲ ಅದರಾಗ ಭಾಳಷ್ಟು ಹಬ್ಬಗಳು ಮಣ್ಣು ಪೂಜೆ ಮಾಡುವ ಬರ್ತಾವೆ. ಇದು ಸಾಂಕೇತಿಕವಾಗಿ ಮಣ್ಣು ಪೂಜೆ ಮಾಡೋದು. ಈಗ ನಾಗರಮಶತ್ ಬರ್ತದೆ, ಮಣ್ಣಿನ ನಾಗಪ್ಪ ಮಾಡಿ ಹಾಲು ಎರೀತಾರೆ. ನಾ ಗಣಪತಿ ಬಂತು ಬರ್ತದೆ, ಮಣ್ಣಿನ ಗಣಪತಿ ಮಾಡಿ,
2: ಮಣ್ಣೆ
4: ತಮಾಷೆ ಬರ್ತದೆ, ಮಣ್ಣಿಂದ ಎತ್ತ ಮಾಡಿ ಇದು ಮಾಡ್ತಾರೆ.
1: ಅಲ್ಲೋ ಮೊನ್ನೆ ನಿಮ್ಮ ತಂಗಿ ಗುಳ್ಳ ತಗೊಳ್ಳಿಲ್ಲ ನಾಕ?
3: ಹೌದು,
1: ಅದು ಮಣ್ಣಿಂದ
4: ಮಾಡಿಲ್ಲ. ಸೀಗಿ ಹುಣ್ಣಿಮೆ ಎತ್ತ ಮಾಡ್ತಾರೆ, ಸೀಗವನ್ನ ಮಾಡಿರ್ತಾರೆ, ಅದು ಮಣ್ಣಿನ ಪೂಜೆನೇ ಮಾಡ್ತಿರ್ತಾರೆ. ಮತ್ತು ಮಾನವ ಮ್ಯಾಗ ಸಸಿ ಹಾಕ್ತಾರೆ, ಅದರೊಳಗೂ ಮಣ್ಣು ಹಾಕಿ

0: ಅದು ಒಂದು ಗುಂಪಿ ಮಾಡಿ ಅದಕ್ಕೆ ಮಣ್ಣಿನ ಪೂಜೆ ಮಾಡ್ತಾರೆ. ನಾವು ಮಣ್ಣಿನ ಜೊತೆ ಇದ್ದವರು ಮಣ್ಣು ಪೂಜೆ ಮಾಡುವ ಸಾಂಕೇತಿಕವಾಗಿ ಕಾರ್ಯಕ್ರಮಗಳು ಇವು ಎಲ್ಲ ನಾವು ಪಿ ಓ ಪಿ ಅದು ತಂದು ಪೂಜೆ ಮಾಡಿದ್ರೆ ಅದೇನು ಅಷ್ಟು ನಮಗೆ ಸರಿ.
1: ಮಣ್ಣಿನ ಮಹತ್ವ ಬಹಳ ಐತಿ ನೋಡ್ರಿ, ನೀವು ಹೇಳ್ದಂಗ ಹಂಗಂದ್ರ
2: ತಿಳಿತಿಲ್ ತಮ್ಮ ಈಗರೇ
3: ತಿಳಿತ್ರಿ ಮಾಸ್ತರ ಬಂದ್ ಕಿಶಿಂದ.
1: ಅಲ್ಲ ಸರ್, ನೀವು ಬರ್ಲಿಕ್ಕೆ ಅಂದ್ರೆ ನಾವು ಬಣ್ಣದ ಗಣಪತಿನ ತಂದು ಹಾಕಿದ್ದೀನಿ.
3: ಯಾರು ಜಗಳಾಡ್ ಸಾಯಕತ್ತಿದ್ರಿ?
2: ನಾ ಹೇಳೋದು ಅಷ್ಟೇ ಕೇಳಲಾಗ ಸರ್. ನಮ್ಮ ಸರ್ ಹೇಳ್ಯಾರ ನಾವು ಮಣ್ಣಿಂದ ತೊಳೆ ಬಂದ್ರ ಕೇಳಕ್ಕೆ ತೇರಿಲ್ರಿ ಇವರು.
3: ಏಯ್ ಮಾಸ್ತರ್ ಹೇಳ್ದಂಗ್ ಮಾಡ್ರಿ,
2: ಮಣ್ಣಿನ ತೊಳ ಮೇಲೆ ಈಗ ಇದು ಚಂದ ಅದ, ಇದನ್ನೇ ಬುಕ್ ಮಾಡ್ಕೊಳ್ಳಿ.
3: ನಾನು ತುರಾಯಿ ಹಾರ ತಗೋತೀನಿ ಮನೆಗೆ ನೋಡ್ರಿ.
0: ಜಾಕಿಗೆ ಒಯ್ಯಿರಿ, ಮಣ್ಣಿನ ಒಂದ್ ಸ್ವಲ್ಪ ಸಿಳಿತಿರ್ತಾವ, ಏನಾರೇ ಧಕ್ಕೆ ಆಗ್ತಿರ್ತಾವ, ಏನೂ ಆಗ್ಲಾರಂಗ ಜಾಕ್ಲೆ ಒಯ್ಯಿರಿ.
2: ಸರಿ ಸರಿ ಸರಿ. ಗಣಪತಿ ಬಪ್ಪ
4: ಮೋರಯ್ಯ,
2: ಗಣಪತಿ ಬಪ್ಪ
4: ಮೋರಯ್ಯ,
3: ಪುಡ್ಚ ವರ್ಷಿ
5: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
5: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಬನ್ನಿ ಕೇಳಿ ಇಂದಿನ ನೀತಿ ಕಥೆ. ಒಂದು ದಿನ ಒಬ್ಬ ರೈತ ತನ್ನ ತೋಟದಲ್ಲಿ ಬೆಳೆದಿರುವಂತಹ ಬೆಳೆಯನ್ನ, ಅಂದ್ರೆ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಇತ್ಯಾದಿ ಬೆಳೆಗಳನ್ನ ಹೊತ್ತು ಮಾರುಕಟ್ಟೆಗೆ ಸಾಗ್ತಾ ಇದ್ದ. ದಾರಿಯಲ್ಲಿ ಅವನ ಬಂಡಿಯನ್ನ ತಡೆದು ಕಳ್ಳರು ನಿಲ್ಲಿಸಿದ್ರು. ಅವರು ವ್ಯಾಪಾರಿಯನ್ನ ಚೆನ್ನಾಗಿ ಥಳಿಸಿ ಒಂದೆಡೆ ಎಸೆದು ಅವನ ಬಳಿ ಇದ್ದ ಹಣ ಎಲ್ಲ ಕಿತ್ಕೊಂಡು ಬೆಳೆಯ ಮೂಟೆಗಳ ಸಮೇತ ಬಂಡಿಯನ್ನ ಹೊಡೆದುಕೊಂಡು ಕಳ್ಳರು ಹೋದ್ರು. ಆ ರೈತ ನಿಸ್ಸಹಾಯಕನಾಗಿ ರಸ್ತೆಯಲ್ಲಿ ಬಿದ್ದಿದ್ದ. ಆ ಮಾರ್ಗವಾಗಿ ಬಂದ ದೇವಾಲಯದ ಓರ್ವ ಅರ್ಚಕನು ರೈತನ ಸ್ಥಿತಿ ನೋಡಿ, ಅಬ್ಬ, ಇವನ ಗಾಯಗಳು ರಕ್ತಸ್ರಾವವನ್ನ ನಾನು ನೋಡಲಾರೆ ಎಂದು ಕಣ್ಣುಗಳನ್ನ ಮುಚ್ಚಿಕೊಂಡು ದೇವರ ಸ್ಮರಣೆಯನ್ನ ಮಾಡುತ್ತಾ ಹೊರಟು ಹೋದ. ನಂತರ ಗಾಯಕನೋರ್ವನು ಅದೇ ಹಾದಿಯಲ್ಲಿ ಸಾಗುತ್ತಾ ಬಂದ. ಚೀಚಿ, ಇವನ ನರಳಾಟ ಕೇಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ತನ್ನ ಕಿವಿಗಳನ್ನ ಹಚ್ಚಿಕೊಂಡು ಹೊರಟು ಹೋದ. ಇನ್ನೊಬ್ಬ ವ್ಯಾಪಾರಿ ಬಂದ. ಅವನು ಕೂಡ ಇದೇ ರೀತಿಯಾದಂತಹ ಮಾತುಗಳನ್ನಾಡ್ತಾ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ರೈತನೊಬ್ಬ ತಾನು ಬೆಳೆದ ಆಲೂಗಡ್ಡೆ, ಈರುಳ್ಳಿ ಮೂಟೆಗಳನ್ನ ಎತ್ತಿನ ಬಂಡಿಯಲ್ಲಿ ಹೇರಿಕೊಂಡು ಆ ಮಾರ್ಗವಾಗಿ ಬಂದ. ಅವನು ತಕ್ಷಣವೇ ಬಂಡಿಯನ್ನಿಳಿದು ಮೊದಲು ರೈತನ ಬಳಿಗೆ ಧಾವಿಸಿ ಬಂದ. ರಸ್ತೆಯಲ್ಲಿ ನರಳಾಡ್ತಾ ಬಿದ್ದಿದ್ದ ರೈತನನ್ನ ರಸ್ತೆಯ ಪಕ್ಕ ಕರೆದುಕೊಂಡು ಬಂದು ರಕ್ತ ಸುರಿಯುತ್ತಿದ್ದ ಗಾಯಗಳನ್ನೆಲ್ಲ ತೊಳೆದ. ತನಗೆ ತಿಳಿದ ಸೊಪ್ಪನ್ನ ಅರೆದು ಪಟ್ಟು ಹಾಕಿದ. ಆ ರೈತ ಬಿದ್ದು ಈಗಾಗಲೇ ಮೂರ್ನಾಲ್ಕು ಗಂಟೆಗಳಾಗಿತ್ತು. ಹೊಟ್ಟೆಗೆ ಆಹಾರವಿಲ್ಲದೆ ನರಳತಾ ಬಿದ್ದಿದ್ದ. ತಾನು ತಂದ ಬುತ್ತಿಯನ್ನ ಅವನಿಗೆ ನೀಡಿ ಅವನ ಹಸಿವನ್ನ ಹಿಂಗಿಸಿದ. ನಂತರ ಅವನನ್ನ ಎತ್ತಿ ತನ್ನ ಬಂಡಿಯಲ್ಲಿ ಮಲಗಿಸಿಕೊಂಡು ಪಟ್ಟಣದ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಚಿಕಿತ್ಸೆಯ ನಂತರ ಗಾಯಗೊಳಗಾಗಿದ್ದ ರೈತ, ಅಯ್ಯ, ನನಗೆ ನಿನ್ನ ಪರಿಚಯವೇ ಇಲ್ಲ. ದಾರಿಯಲ್ಲಿ ಬಿದ್ದಿದ್ದ ನನ್ನನ್ನ ಉಪಚರಿಸಿ ನಿನ್ನ ಕೆಲಸಗಳನ್ನು ಬದಿಗೊತ್ತಿ ನನಗೆ ಚಿಕಿತ್ಸೆ ಕೊಡಿಸಿದೆ. ನನಗಾಗಿ ಎಷ್ಟೋ ಖರ್ಚುಗಳನ್ನು ಕೂಡ ಮಾಡಿಕೊಂಡೆ. ನನ್ನನ್ನು ನಿನಗಿಂತ ಮೊದಲೇ ಆ ದುರವಸ್ಥೆಯಲ್ಲಿ ಕಂಡ ಓರ್ವ ಪೂಜಾರಿ, ಓರ್ವ ಗಾಯಕ, ಒಬ್ಬ ವ್ಯಾಪಾರಿ ನನ್ನನ್ನು ಮುಟ್ಟದೆ ಮುಂದೆ ಹೋದರು. ದೇವರನ್ನ ಪೂಜಿಸುವ ಪೂಜಾರಿ, ಹಾಡಿ ದೇವರ ಮಹಿಮೆಯನ್ನ ಮಾಡುವ ಆ ಸಂಗೀತಗಾರನಿಗಿಂತ ನೀನೇ ಶ್ರೇಷ್ಠನು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ ರೈತ. ಗಾಯಗೊಂಡ ರೈತನನ್ನ ಉಪಚರಿಸಿದ ರೈತ, ನಾನು ನಿನ್ನಂತೆಯೇ ರೈತ, ಶ್ರಮಜೀವಿ. ಇವತ್ತು ನಿನಗೆ ಆಗಿದ್ದು ನಾಳೆ ನನಗೂ ಆಗಬಹುದಲ್ಲವೇ? ಓರ್ವ ಮನುಷ್ಯ ಗಾಯಗೊಂಡು ನರಳುತ್ತಾ ರಸ್ತೆಯಲ್ಲಿ ಬಿದ್ದಿದ್ದಾನಂತಂದ್ರೆ ತಿರುಗಿಯೂ ನೋಡದೆ ಹೋಗುವುದು ಮನುಷ್ಯತ್ವವಲ್ಲ ಅಂತ ಹೇಳ್ದ. ಶ್ರೋತೃಗಳೇ, ಮನುಷ್ಯತ್ವವಿಲ್ಲದವರು ಎಷ್ಟೇ ಪೂಜೆ ಪುನಸ್ಕಾರ, ದೇವರನ್ನ ಆರಾಧಿಸುವುದು ಮಾಡಿದ್ರು ಕೂಡ ಫಲ ಇಲ್ಲ ಅನ್ನುವಂಥದ್ದನ್ನ ತಿಳಿದುಕೊಂಡ್ರಲ್ಲ. ಶ್ರೋತೃಗಳೇ, ಇಂತಹದೇ ನೀತಿ ಕಥೆಗಳು ತಮಗೂ ಕೂಡ ಗೊತ್ತಿದ್ರೆ ಆ ನೀತಿ ಕಥೆಗಳನ್ನ ನಮ್ಮ ನಿಲಯಕ್ಕೆ ಕಳಿಸಿಕೊಡಿ. ನೀವು ಕಳಿಸಿಕೊಟ್ಟಂತಹ ನೀತಿ ಕಥೆಗಳನ್ನ ನಮ್ಮ ಎಲ್ಲಾ ಕೇಳುಗರಿಗೂ ಕೂಡ ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಿಸ್ತೀವಿ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು. ಶ್ರೋತೃಗಳೇ, ಮತ್ತೊಂದು ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.

ಸರಣಿ ಕಾರ್ಯಕ್ರಮದ ಮರುಪ್ರಸಾರವನ್ನ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಪ್ರಸಾರಗೊಳ್ಳುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾವು ಚಿತ್ರ ಅವರ ಧ್ವನಿಯಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆಯನ್ನು ಇದೀಗ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಪಾಪ ಪುಣ್ಯ ಚಿತ್ರದ ಗೀತೆ.

ಬಾ ಬರ ಕೇಳತರಂತ ಶಿವನ ಒಳಿಸಿದಕ್ಕೆ ಏನು ಮಾಡಬೇಕ ಹೋ ಹೇಳಪ್ಪ.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

ಪ್ರಸಾರಗೊಳ್ಳುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ತಾವು ಚಿತ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ?
3: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಚಿತ್ರಗೀತೆಗಳ ಕಾರ್ಯಕ್ರಮದ ಧ್ವನಿಯಲ್ಲೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರುತ್ತಿದೆ ಜೋಗಿ ಚಿತ್ರದ ಗೀತೆ.

ಆತ್ಮೀಯರೇ ಗಮನಿಸಿ, ಇಂದು ಮುಂಜಾನೆ 9:10 ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಂಗೀತ ರೂಪಕ ಮೂಡಿಬರಲಿದೆ. ಗೌರಿ ಸುತ ಗಾನ ಅಮೃತ ರಚನೆ ರೂಪಶ್ರೀ ಮಧುಸೂದನ್, ಸಂಗೀತ ಚಂದ್ರಿಕಾ ಬದ್ರಿನಾಥ್, ಗಾಯನ ಭೂಮಿಕಾ ಭರದ್ವಾಜ್, ಶ್ರುತಿ ಬಿಎನ್, ಶ್ರುತಿ ಶಿವಪ್ರಕಾಶ್, ಚಂದ್ರಿಕಾ ಎಸ್, ಬಿಎಸ್ ನಿರಂಜನ್ ಮತ್ತು ಫಣಿರಾಜ್ ಶಿವಶಂಕರ್. ವಾದ್ಯ ಸಹಕಾರ ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ತಬಲಾ ಡಿ ಕಾರ್ತಿಕ್, ಕೀಬೋರ್ಡ್ ಬಿಆರ್ ಪ್ರಕಾಶ್, ರಿದಮ್ ಪ್ಯಾಡ್ ವೆಂಕಟೇಶ್ ನಾಯ್ಡು, ಧ್ವನಿ ಮುದ್ರಣ ಹಾಗೂ ಸಂಕಲನ ಜಿ ಪುಷ್ಪಲತಾ, ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 9:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಕರ್ನಾಟಕ ಸರ್ಕಾರ. ನಿರೀಕ್ಷೆಯಲ್ಲಿರಿ.

0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ

0: ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೂಟೋದು ಬೇಡವೇ ಬೇಡ.
5: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ.
0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
6: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
7: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
8: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
7: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
8: ಭಯಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
9: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ. ರಚನೆ ರೂಪಶ್ರೀ ಮಧುಸೂದನ್. ಸಂಗೀತ

0: ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಆಶಾ. ಕೇಳಿ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ.
1: ಶ್ರುತಿರಮ್ಯವಾದ ನಾದ ತರಂಗಗಳ ಮೂಲಕ ಶ್ರೋತೃ ಹೃದಯಗಳಿಗೆ ಶ್ರಾವಣ ಮಾಸದ ವೈಶಿಷ್ಟ್ಯವಾದಂಥ ಹಬ್ಬಗಳ ವಿಶೇಷ ಹಿಗ್ಗನ್ನು ಉಣಬಡಿಸುವಂತಹ ನಾದಮಯ ಪ್ರಯತ್ನ ಈ ಸಂಗೀತ ಪ್ರಣಾಳಿ.

ವಿಘ್ನ ವಿನಾಶಕನಾದ ಶ್ರೀ ಗಜಾನನ ಮಂಗಲ ಸ್ಮರಣೆಯೊಂದಿಗೆ ಸೌಭಾಗ್ಯ ಸಮೃದ್ಧಿ ಮಾತೃತ್ವಗಳ ಅಧಿಷ್ಠಾತ್ರಿಯಾದಂಥ ಗೌರಿದೇವಿಯ ಪಾವನ ಸಾನ್ನಿಧ್ಯದಲ್ಲಿ ಆಚರಿಸಲ್ಪಡುವ ಗೌರಿ ಗಣೇಶ ಹಬ್ಬಗಳ ವಿಶೇಷ ಸಂಗೀತ ಅನುಷ್ಠಾನ ಇಲ್ಲಿದೆ. ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಹಬ್ಬ ಎಂದರೆ ಕೇವಲ ಉತ್ಸವವಷ್ಟೇ ಅಲ್ಲ, ಅದು ದೈವತ್ವದೊಂದಿಗೆ ಮಾನವ ಜೀವನದ ಪುನಃಸಂಧಾನ. ಈ ವರ್ಷವಂತೂ ಇನ್ನೂ ವಿಶೇಷ. ಸಿದ್ಧಿವಿನಾಯಕ ವಾರಣವದನ ಮಂಗಲಮೂರ್ತಿ ಗಣಪತಿ, ತನ್ನ ತಾಯಿ ಸೌಭಾಗ್ಯದಾಯಿನಿ ಕೃಪಾಸಾಗರಿ ಹರಿಸೋದರಿ ಗೌರಿಯನ್ನ ಕೂಡಿಕೊಂಡು ಈ ಈರ್ವರು ಒಂದೇ ದಿನ ನಮ್ಮ ಮನೆ ಮನಗಳಿಗೆ ಬಂದು ಬಂಧುತ್ವ ಸೌಹಾರ್ದ ಸೌಭಾಗ್ಯ ಮಂಗಲ ಚೈತನ್ಯಗಳ ಸಿರಿಯನ್ನ ತುಂಬಿ ಹರಿಸುತ್ತಿದ್ದಾರೆ. ಆ ಶ್ರೇಷ್ಠತೆಗೆ ಸಂಗೀತದ ಸಿಹಿ

ಗಣಪತಿಗೆ ನಾದಮೋದಕ, ಗೌರೀ ದೇವಿಗೆ ಸಂಗೀತದ ಬಾಗಿನ ಕೊಡುವ ನಮ್ಮ ಈ ಪ್ರಯತ್ನದಲ್ಲಿ ನೀವು ಯಶೋಭಾಗಿಗಳಾಗ್ತೀರಿ ತಾನೆ. ಹಾಗಿದ್ರೆ ಬನ್ನಿ, ಹಲವು ವಿಶೇಷ ಗೀತೆಗಳ ಪ್ರಸ್ತುತಿಗೆ ಕಿವಿಯಾಗೋಣ.

ಪುಷ್ಪಗಳತ್ತ ಮನಸ್ಸು ಹೊರಳಿಸಿದರೆ ಆ ಪುಷ್ಪದ ವಿಶೇಷತೆ ನಮಗೆ ಥಟ್ಟನೆ ಹೊಳೆಯುತ್ತದೆ. ಹೂವೆಂದರೆ ಅದು ಪ್ರಕೃತಿಯ ನಿಷ್ಕಾಮ ಸೌಂದರ್ಯ. ತನ್ನ ವರ್ಣವನ್ನು, ಸೌರಭವನ್ನು, ಕೋಮಲತೆಯನ್ನು, ಸರ್ವಸ್ವವನ್ನು ದೇವಿ ಪಾದಗಳಿಗೆ ಸಮರ್ಪಿಸುವಂತೆ ನಮ್ಮ ಹಮ್ಮು ಬಿಮ್ಮುಗಳನ್ನೆಲ್ಲ ತೊರೆದು ಶುದ್ಧವಾದ ಭಕ್ತಿಪೂತ ಆತ್ಮ ಪುಷ್ಪಗಳನ್ನು ಜಗಜ್ಜನನಿಯ ಕಮಲ ಪಾದಗಳಿಗೆ ಸಮರ್ಪಿಸೋಣ.

ಸೌಭಾಗ್ಯಕ್ಕಾಗಿ ಪ್ರಾರ್ಥನೆ, ದಾಂಪತ್ಯ ಮಂಗಲಕ್ಕಾಗಿ ಸಂಕಲ್ಪ, ಕುಟುಂಬ ಕ್ಷೇಮಕ್ಕಾಗಿ ಆರಾಧನೆ, ಮಾತೃಶಕ್ತಿಯೊಂದಿಗೆ ಆತ್ಮೀಯ ಅನುಸಂಧಾನ, ಲೋಕಮಾತೆಯನ್ನ ತವರು ಮನೆಗೆ ಆಹ್ವಾನಿಸಿ ಮಗಳಂತೆ ಕಾಣುವ ಭಕ್ತಿ ಪರಾಕಾಷ್ಠೆ ಇಲ್ಲಿದೆ. ಅವಳೇ ತಾಯಿ, ಅವಳೇ ಮಗಳು. ಯದ್ಭಾವಂ ತದ್ಭವತಿ ಎನ್ನುವಂತೆ ಆಕೆಯನ್ನ ಮನೆಗೆ ಕರೆದು ಅಲಂಕರಿಸಿ ಪೂಜಿಸಿ ಮಂಗಲ ದ್ರವ್ಯಗಳನ್ನು ಸಮರ್ಪಿಸುವಂಥ ನಮ್ಮ ಶ್ರೇಷ್ಠ ಪರಂಪರೆಯಲ್ಲಿ ಭಾರತೀಯ ನಾರಿ ಜೀವನದ ಅಪೂರ್ವ ಭಾವ ಸಂಪತ್ತು ಅಡಕವಾಗಿದೆ. ಆ ಪಾವನ ಪೂಜಾ ಭಾವವನ್ನು ಹೊತ್ತ ಗೀತೆ ಪೂಜಿಸಿದಳು ಗೌರಿಯ.

ಗೌರಿ ಶುಭ್ರವರ್ಣದ ಸೌಮ್ಯತೆಯಷ್ಟೇ ಅಲ್ಲ, ಪ್ರಖರ ಶಕ್ತಿಯ ಪ್ರತೀಕವೂ ಕೂಡ. ಆಕೆ ಶಿಷ್ಟ ಪರಿಪಾಲಿನಿ, ದುಷ್ಟ ಸಂಹಾರಿಣಿ, ಮಾತೃಸ್ವರೂಪಿಣಿ, ಮಹಾಶಕ್ತಿ ಚಂಡಿಕೆಯಾಗಿ ಪ್ರಕಾಶಿಸುವಂಥ ಆ ತಾಯ ಮಡಿಲಲ್ಲಿ ನಮ್ಮ ದೀನತೆಯ ಬೇಡಿಕೆ ಅವಳ ಕರುಣಾಪಾಂಗ ದೃಷ್ಟಿಗಾಗಿ. ಪುಣ್ಯ ಕಟಾಕ್ಷ ಭಕ್ತ ಮನಸ್ಸಿನ ಹೃದಯ ಸ್ಪಂದನ.

ಗೌರಿ ಹಬ್ಬ ಅಂದ ಕೂಡಲೇ ಮೊರದ ಬಾಗಿನ ಅಥವಾ ವಾಯಿನ ಅನ್ನುವಷ್ಟು ವಿಶೇಷತೆ, ಅವೆರಡಕ್ಕೂ ಅನ್ವರ್ಥವನ್ನ ಅನನ್ಯತೆಯನ್ನ ಕಲ್ಪಿಸುವಂತಹ ವಿಶೇಷತೆ ಇಲ್ಲಿದೆ. ಇದು ಕೇವಲ ಮಂಗಲ ದ್ರವ್ಯಗಳ ವಿನಿಮಯವಲ್ಲ, ಸೌಭಾಗ್ಯದ, ಸೌಹಾರ್ದದ, ಮಂಗಲಾಶಯಗಳ ಪರಸ್ಪರ ವಿನಿಮಯ, ಸ್ನೇಹ ಸಮ್ಮಿಲನ. ಒಬ್ಬರ ಒಲವು ಮತ್ತೊಬ್ಬರ ಗೆಲುವಾಗಲಿ, ಅವರ ಗೆಲುವು ಇವರ ನಲಿವಾಗಲಿ, ಎಲ್ಲರೂ ಒಂದಾಗಿ ಹರ್ಷಿಸಿ ಸ್ವಸ್ಥ ಸಮಾಜ ನಿರ್ಮಾಣವಾಗಲಿ, ನಮ್ಮ ಹೃದಯದಂಗಳಗಳಲ್ಲಿ ಪ್ರಚಂಡರಾಗಿ ಸಂಚರಿಸುವಂಥ ಕಾಮ ಕ್ರೋಧಾದಿ 6 ರಾಕ್ಷಸರ ಸಂಹಾರವಾಗಲಿ, ಎಲ್ಲೆಡೆ ನಲಿವೇ ತುಂಬಿರಲಿ, ತನ್ಮೂಲಕ ಸುದೃಢ ರಾಷ್ಟ್ರ ನಿರ್ಮಾಣವಾಗಲಿ ಎನ್ನುವ ಉದಾತ್ತ ಭಾರತೀಯ ಜೀವನ ದೃಷ್ಟಿಯೇ ಇದರ ಅಂತಃಸತ್ವ.

ಮಾತೃದೇವೋ ಭವ ಎನ್ನುತ್ತ ಮಾತೆಗೆ ಮೊದಲ ಆದ್ಯತೆಯ ಗೌರವ ಸ್ಥಾನವನ್ನು ಕೊಟ್ಟಿದೆ ನಮ್ಮ ಸಂಸ್ಕೃತಿ. ಮಾತೃತ್ವವೆಂದರೆ ಅದು ಸೃಷ್ಟಿಯ ಚಿರಂತನ ಚೈತನ್ಯ. ಮಡಿಲು ತುಂಬುವುದು ಎಂದರೆ ಕೇವಲ ಸಂತಾನ ಪ್ರಾಪ್ತಿಯಲ್ಲ, ಅದು ಪ್ರೀತಿ ಸಂತೋಷ ಸೌಭಾಗ್ಯಗಳ ಸುಧಾವರ್ಷ. ತಾಯಿಯ ಆಶೀರ್ವಾದದಿಂದ ಜೀವನ ಹೇಗೆ ಪರಿಪೂರ್ಣವಾಗುತ್ತದೆಯೋ ಹಾಗೆ ಜಗನ್ಮಾತೆ ಗೌರಿಯ ಕರುಣಾಕಟಾಕ್ಷದಿಂದ ಪ್ರತಿಯೊಂದು ಮನೆಯೂ ಮನವೂ ಕ್ಷೇಮ ಮಂಗಳಗಳಿಂದ ಕಂಗೊಳಿಸಲಿ. ನಾ ನಿನ್ನ ಮಡಿಲ ತುಂಬುವೆ ದೇವಿ, ನೀ ಎನ್ನ ಒಡಲ ತುಂಬು ಎನ್ನುವ ಪ್ರಾರ್ಥನೆಯೊಂದಿಗೆ

ಭಾದ್ರಪದ ಮಾಸದ ಶುಭ ಪರ್ವದಲ್ಲಿ ಗೌರಿ ದೇವಿಯನ್ನ ತವರು ಮನೆಗೆ ಆಹ್ವಾನಿಸಿ ಮಂಗಲ ಸ್ನಾನ, ಅಲಂಕಾರ, ಪುಷ್ಪಾರ್ಚನೆ, ನೈವೇದ್ಯ, ಬಾಗಿನ, ಆರತಿ ಹೀಗೆ ಮುಂತಾದ ಅನೇಕ ವಿಧಿ ವಿಧಾನಗಳಿಂದ ಪೂಜಿಸುವ ಸಂಪ್ರದಾಯ ನಮ್ಮ ಸ್ತ್ರೀ ಸಂಕುಲದ ಮಹಾಭಾಗ್ಯವೇ ಸರಿ. ಗೌರಿ ಮಂಗಲದಾಯಿನಿ, ಶಿವಶಕ್ತಿ ಸ್ವರೂಪಿಣಿ, ಜ್ಯೋತಿರ್ಮಯಿ. ಆ ಪರಂಜ್ಯೋತಿಗೆ ಆತ್ಮಜ್ಯೋತಿಯ ದ್ಯೋತಕವಾಗಿ ದೀಪಜ್ಯೋತಿ ಬೆಳಗಿಸುತ್ತ ಕುಂದಣದ ಕಾಂತಿಯ ಪ್ರಕಾಶ ಕೂಡಿದ ಆರತಿಯ ನೆತ್ತುತ್ತ ದೂರೀಕರೋತು ದುರಿತಂ ಗೌರೀಚರಣ ಪಂಕಜಂ ಎಂಬ ನಂಬುಗೆಯ ಪ್ರಾರ್ಥನೆಯೊಂದಿಗೆ ತಾಯ ಅಡಿಕಂಜಗಳಿಗೆ ನೆತ್ತಿಯ ನೊತ್ತುತ್ತಾ ಪ್ರಾರ್ಥಿಸೋಣ.

ಕೇಳಿದರಲ್ಲ ಈ ಗೀತೆಯ ನಾದಾಮೋದವನ್ನ? ಹಾ, ಆಮೋದ ಅಂದ ಕೂಡಲೇ ಹಬ್ಬಗಳಲ್ಲಿ ನಮ್ಮ ಸಂಭ್ರಮವನ್ನ ನೂರ್ಮಡಿಗೊಳಿಸುವಂಥ ಮಂಗಲ ಕಲಶ, ಹಸಿರು ತೋರಣ, ಭಾವದೈಸಿರಿಯ ರಂಗೋಲಿ, ಪುಷ್ಪಾಲಂಕಾರ, ದೀಪ ಪ್ರಜ್ವಲನ ಎಲ್ಲವೂ ಥಟ್ಟನೆ ನೆನಪಾಗುತ್ತದೆ. ಇವೆಲ್ಲವುಗಳ ಜೊತೆಗೆ ನಮ್ಮ ಮನೆ ಮನಗಳನ್ನು ಶುದ್ಧೀಕರಿಸಿಕೊಂಡು ಆತ್ಮೀಯತೆಯಿಂದ ಆಹ್ವಾನ ಮಾಡಿದರೆ ಎಲ್ಲೋ ದೂರದ ಲೋಕದಲ್ಲಿ ನಿಹಿತವಾಗಿರುವ ದೈವತ್ವ ಎಂದೆನಿಸದೆ ನಮ್ಮ ಭಕ್ತಿ ಪರಾಕಾಷ್ಠೆಗೆ ಒಲಿದ ಆತ್ಮೀಯ ಆತ್ಮಬಂಧುವಾಗಿ ಗಣಪ ಆಗಮಿಸುತ್ತಾನೆ.

ಸ್ವಾಮಿ ಚಿತ್ತೈಸಿದರೆ ಏನೆಲ್ಲ ಸಂಭ್ರಮಗಳಿಂದ ಬರಮಾಡಿಕೊಳ್ಳಬಹುದು. ನಮ್ಮ ಭಕ್ತಿಯೇನು, ಭಾವವೇನು, ಈ ದಿನ ನಮ್ಮ ಮನೆಗೆ ಬಂದಿರುವಂತಹ ಗಣಪತಿಯನ್ನ ಯಾವ ಯಾವ ರೀತಿಯಲ್ಲಿ ನಾವೆಲ್ಲ ಸಂಭ್ರಮಿಸಿ ಸಮರ್ಚಿಸುತ್ತಿದ್ದೇವೆ,

ಗಣೇಶೋತ್ಸವ ಅಂದರೆ ಅದು ಮಂಗಲ ನಾಮಸ್ಮರಣೆಯ ಉತ್ಸವವೂ ಹೌದು. ಓಂ ಗಂಗಣಪತಯೇ ನಮೋ ನಮಃ ಎನ್ನುವ ಮಂತ್ರೋಚ್ಚಾರದಲ್ಲಿ ವಿನಾಯಕನ ಪ್ರಾರ್ಥನೆಯೊಂದಿಗೆ ಕಾರ್ಯಸಿದ್ಧಿಯ ಆಶಯವೂ ಆತ್ಮಸಮರ್ಪಣೆಯ ಭಾವವೂ ಸೊಗಯಿಸಿ ಮೇಳೈಸಿದೆ. ಆ ಎಲ್ಲ ಭಾವದೆಳೆಗಳನ್ನು ಪೋಣಿಸುತ್ತಾ ಗಣಪನಿಗೆ ನಮೋ ನಮೋ ಎನ್ನೋಣ.

ಗೌರಿ ಗಣೇಶ ಹಬ್ಬಗಳ ಈ ಮಂಗಲಮಯ ಗೀತಯಾತ್ರೆಯ ನಿರ್ಮಲತೆಯ ಸಂಕೇತವಾದ ಮುತ್ತು, ಅಮೂಲ್ಯ ಸಂಪತ್ತಿನ ದ್ಯೋತಕ ರತ್ನ, ಸಮೃದ್ಧಿ ಸಂಕೇತವಾದ ಪಚ್ಚೆ, ದೀಪ್ತಿಯ ಸಂಕೇತವಾದ ಹವಳ, ಎಲ್ಲಕ್ಕೂ ಮೀರಿದ ಸರ್ವ ಸಂಪತ್ತು ನಿರ್ಮಲ ಭಕ್ತಿ ತುಂಬಿದ ಹೃದಯ. ಇವೆಲ್ಲವನ್ನ ಒಂದೇ ಆವಲಿಯಲ್ಲಿ ಪೋಣಿಸಿ ಮುತ್ತು ರತ್ನ ಪಚ್ಚೆ ಕೆಂಪುಗಳಿಂದ ಅಲಂಕರಿಸಿದಂಥ ಭಕ್ತ ಮಾನಸ

ಮಂಗಲ ಸ್ಮರಣೆಯೊಂದಿಗೆ ಆರಂಭವಾದ ಈ ಸಂಗೀತಯಾನ ಗಣನಾಥನ ಪಾದಾರವಿಂದಗಳಿಗೂ ಗೌರಿದೇವಿಯ ಸೌಮ್ಯ ಸಾನ್ನಿಧ್ಯಕ್ಕೂ ನಮ್ಮ ಪ್ರೀತಿ ಭಕ್ತಿಗಳನ್ನು ಸಮರ್ಪಿಸಿದೆ. ಶಂಕರಿಯ ಕರುಣಾಲವಾಲದಲ್ಲಿ ಪಾವನಗೊಂಡು ಸೌಭಾಗ್ಯ ಸಮೃದ್ಧಿಗಳ ಮಂಗಳ ಕಾಮನೆಯೊಂದಿಗೆ ಆರತಿಯ ದಿವ್ಯ ಜ್ಯೋತಿಯಲ್ಲಿ ಸಂಪನ್ನತೆಯನ್ನು ಕಂಡಿದೆ. ಗೌರಿ ಗಣೇಶರ ಅನುಗ್ರಹದಿಂದ ನಮ್ಮ ಸಕಲ ವಿಘ್ನಗಳು ಕಳೆದು ಹೋಗಲಿ, ಸರ್ವತ್ರ ಮಂಗಳವಾಗಲಿ, ಕುಟುಂಬಗಳಲ್ಲಿ ಪ್ರೀತಿ ಸೌಹಾರ್ದ ಕ್ಷೇಮ ಸಮೃದ್ಧಿಗಳು ಸಂವರ್ಧಿಸಲಿ, ಪ್ರತಿಯೊಂದು ಹೃದಯದಲ್ಲೂ ಭಕ್ತಿ ಜ್ಯೋತಿ ನಿರಂತರ ಪ್ರಜ್ವಲಿಸಲಿ.

ಗಣಪತಿರ್ ಮಂಗಲಂ ದದ್ಯಾತ್ ಗೌರಿ ಸೌಭಾಗ್ಯಮಾವಹೇತ್ ಶಿವಶಕ್ತಿ ಸದಾ ಪಾತಾಂ ಸರ್ವಮಂಗಲಮಸ್ತು ನಃ ಎನ್ನುವ ಮಂಗಲಾಶಯದೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇವೆ.

0: ಗೌರೀ ದೇವಿಗೆ ಜಯವಾಗಲಿ, ಗಣಪತಿಗೆ ಜಯವಾಗಲಿ. ಗಣಪತಿ ಬಪ್ಪ ಮೋರಯ್ಯ, ಮಂಗಲಮೂರ್ತಿ ಮೋರಯ್ಯ, ಶ್ರೀಮಾತ್ರೇ ನಮಃ.
1: ಗೌರಿ ಸುತ ಗಾನಾಮೃತ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕೇಳಿದಿರಿ. ರಚನೆ ರೂಪಶ್ರೀ ಮಧುಸೂದನ್, ಸಂಗೀತ ಚಂದ್ರಿಕಾ ಬದ್ರಿನಾಥ್, ಗಾಯನ ಭೂಮಿಕಾ ಭಾರದ್ವಾಜ್, ಶ್ರುತಿ ಬಿಎನ್, ಶ್ರುತಿ ಶಿವಪ್ರಕಾಶ್, ಚಂದ್ರಿಕಾ ಎಸ್, ಬಿಎಸ್ ನಿರಂಜನ್ ಮತ್ತು ಫಣಿರಾಜ್ ಶಿವಶಂಕರ್. ವಾದ್ಯ ಸಹಕಾರದಲ್ಲಿ ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ತಬಲಾ ಡಿ ಕಾರ್ತಿಕ್, ಕೀಬೋರ್ಡ್ ಬಿಆರ್ ಪ್ರಕಾಶ್. ಧ್ವನಿ ಮುದ್ರಣ ಹಾಗೂ ಸಂಕಲನ ಜಿ ಪುಷ್ಪಲತಾ, ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ

0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಗಣೇಶ ಬಂದ ಕಾಯಿ ಕಡುಬು ತಂದ. ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿ ವಿಶೇಷ ಕಾರ್ಯಕ್ರಮ.
3: ಆತ್ಮೀಯ ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ? ನೋಡಿ, ಹೀಗಂತ ಕೇಳ್ತಾ ಕೇಳ್ತಾನೆ ಪ್ರೀತಿಯಿಂದ ಎಲ್ಲ ಕೇಳುಗರ ಮನೆ ಮನಗಳಿಗೆ ಲಗ್ಗೆ ಹಾಕಿದವರು ನಮ್ಮ ಪ್ರೀತಿಯ ಹಿನ್ನೆಲೆ ಗಾಯಕರಾದಂತಹ ಬದ್ರಿ ಪ್ರಸಾದ್ ಅವರು ಇವತ್ತು ನಿಮ್ಮನೆಗೆ ಬರ್ತಾ ಇದ್ದಾರೆ. ಹೇಗೆ ಅಂತೀರಾ? ಆಕಾಶವಾಣಿ ಮೂಲಕ ಈಗ ನಮ್ ಜೊತೆಯಾಗಿದ್ದಾರೆ, ಆಕಾಶವಾಣಿ ಸ್ಟುಡಿಯೋದಲ್ಲಿದ್ದಾರೆ. ಗಣೇಶ ಹಬ್ಬದ ಯಾವೆಲ್ಲ ವಿಷಯಗಳನ್ನ ವಿಶೇಷವಾಗಿ ನಿಮ್ಮುಂದೆ ತರ್ತಾರೆ, ಬನ್ನಿ ಕೇಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬದ್ರಿ ಪ್ರಸಾದ್ ಅವರೇ.
4: ಹೇಮಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮಗೂ

0: ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಇಬ್ಬರಿಗೂ ಸಹಿತ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಧನ್ಯವಾದ ಸರ್. ಗಣಪತಿಯ ಪ್ರಾರ್ಥನೆಯೊಂದಿಗೆ ಈ ದಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ನಿಮ್ಮ ಧ್ವನಿಯಲ್ಲಿ ಒಂದು ಗಣೇಶನನ್ನ ಸ್ತುತಿಸ್ತಾ ನಮ್ಮ ಕೇಳುಗರೆಲ್ಲರಿಗೂ ಕೂಡ ಹಬ್ಬದ ವಿಶೇಷಗಳನ್ನ ತಿಳಿಸ್ಬಿಡಿ ಸರ್.
0: ಖಂಡಿತ. ನಾನು ಮುಖಪುಟ ಅನ್ನೋ ಸಿನಿಮಾಗೆ ಅಜಂ ನಿರ್ವಿಕಲ್ಪಂ ಅಂತ ರೂಪಾಯಿಯವರದು ಸಿನಿಮಾ ಅದು ಮುಖಪುಟ. ಸೊ ಆ ಸಿನಿಮಾದಲ್ಲಿ ಅಜಂ ನಿರ್ವಿಕಲ್ಪಂ ಅನ್ನೋ ಒಂದು ಹಾಡು ಹೇಳಿದ್ದೀನಿ. ಸೊ ಅದರದ್ದು ಒಂದು 4 ಸಾಲು ಹಾಡಕ್ಕೆ ಇಷ್ಟಪಡ್ತೇನೆ.

0: ಧನ್ಯವಾದ ಸರ್. ನಿಮ್ಮ ನೋಡಿದ್ರೇನೆ ಈಗಾಗ್ಲೇ ಹಬ್ಬ ಆಚರಣೆ ಮಾಡ್ಕೊಂಡೇ ಬಂದಿದ್ದೀರಾ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೇಗೆ ಆಚರಿಸಿದ್ರಿ ಸರ್?
1: ಗೌರಿ ಗಣೇಶ ಹಬ್ಬ ಅಂದ್ರೇನೆ ಸಡಗರ ಸಂಭ್ರಮ ಅಲ್ವಾ? ಸೊ ಹಾಗಾಗಿ ಒಂದ್ ತಿಂಗಳ ಮುಂಚೆನೆ ನಮ್ಗೆ ಸಂಭ್ರಮ ಶುರುವಾಗ್ಬಿಟ್ಟಿರುತ್ತೆ. ಅಂದ್ರೆ ಹಿಂದಿನ ದಿನ ಹೋಗಿ ಗೌರಿ ಗಣೇಶನೆಲ್ಲ ತಗೊಂಬಂದು ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ತಂದು ಅದಕ್ಕೆಲ್ಲ ಅಲಂಕಾರ ಮಾಡಿ ಬೆಳಗ್ಗೆನೆ ಹಬ್ಬ ಆಚರಣೆ ಮಾಡ್ಕೊಂಡು ಇವಾಗ ನಿಮ್ ಸ್ಟುಡಿಯೋಗೆ ಬಂದಿದ್ದೀನಿ.
0: ಹಬ್ಬದ ಶಾಪಿಂಗ್ಗೆ ನೀವೇ ಹೋಗ್ತೀರಾ?
1: ಖಂಡಿತ, ನಮ್ಮನೆ ಎಲ್ಲಾ ಅತಿಥಿಗಳು ಬರ್ತಾನೆ ಇರ್ತಾರೆ. ಸೊ ನಾ ಹೋಗ್ತಾ ಇರೋ, ನಾನು ಬರ್ತೀನಿ ನಿಮ್ ಜೊತೆ. ಓಕೆ ಬನ್ನಿ. ಸೊ ಒಟ್ಟಿಗೆ ಹೋಗ್ಬಿಟ್ಟು
0: ನಾವೇ ಹೋಗಿ ಅದನ್ನೆಲ್ಲ ಆರಿಸಿ ತರೋದಿದ್ಯಲ್ಲ, ಅದೇ ಒಂಥರ ಖುಷಿ.
1: ಹಬ್ಬ ಖುಷಿಗಿಂತ ಇನ್ಯಾವುದು,
0: ನಾವೇ ಹೋಗಿ ತಂದಾಗ ಅದು ಇಮ್ಮಡಿ ಆಗತ್ತೆ. ಹಾಗೆ ಗಣೇಶನ ಮೂರ್ತಿ ತರೋದ್ರಲ್ಲೂ ಕೂಡ ನೀವು ಪರ್ಟಿಕ್ಯುಲರ?
1: ಹಾ ಪರ್ಟಿಕ್ಯುಲರ್, ಯಾಕೆಂತಂದ್ರೆ ಇವಾಗ ಸುಮಾರು ಐಡಲ್ಸ್ ಇಟ್ಟಿರ್ತಾರೆ, ಮೂರ್ತಿಗಳಿರುತ್ತೆ, ಅದರಲ್ಲಿ ಒಂದ್ ಗಣೇಶ ಮಾತ್ರ ನನ್ ತಗೋ ಅಂತಾನೆ.
0: ಹೌದು.
1: ಸೊ ಆ ಕರೆ ಬಂದ ತಕ್ಷಣ ತಗೊಂಡು.
0: ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ, ಕಣ್ಣಿಗೆ ಅಂದವಾಗಿ ಕಾಣಿಸುವಂತ ಗಣೇಶ ಅಲ್ಲ, ನನ್ನನ್ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳೋ ಗಣೇಶ ನೀವು ತಗೊಂಡ್ ಬರ್ತೀರಾ ಅಂತ ನೋಡಿ ಅಲ್ವಾ. ಗಣೇಶನ ಅನುಗ್ರಹ ಅಲ್ಲಿಂದಾನೆ, ಕರ್ಕೊಂಡು ಹೋಗಪ್ಪ ಬರ್ತೀನಿ ನಿಮ್ ಮನೆಗೆ.
1: ಅವನ ಅನುಗ್ರಹ ಇಲ್ದೇ ಇದ್ರೆ ಯಾವ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಹಾಗೆ ಅವನ ಆಶೀರ್ವಾದ ಸದಾ ಎಲ್ರ ಮೇಲೂ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ.

0: ಗಣೇಶ ಹಬ್ಬ ಅಂದ್ರೆ ಸ್ಪೆಷಲ್, ಅದರಲ್ಲೂ ಗಣೇಶ ಅಂತ ಹೇಳಿದ್ರೆ ಮಕ್ಕಳ ದೇವರು ಅಂತ ಹೇಳಿ ಅಲ್ವಾ. ಗಣೇಶನ ಹಬ್ಬ ಅಂತ ಹೇಳಿದ್ರೆ ಒಂದ್ ಕ್ಷಣ ಎಲ್ಲೋ ನಾವು ಬಾಲ್ಯ ಕೊಟ್ಟೋಗ್ತೀವಿ, ನಾವೆಲ್ಲ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋಂಥದ್ದೆಲ್ಲ ಅವಾಗ ನಮ್ಮ ಮನ್ಸಿಗೆ ಬಂದ್ಬಿಡತ್ತೆ. ನೀವು ಕೂಡ ನಿಮ್ ಬಾಲ್ಯದಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ, ಅವಾಗೆಲ್ಲ ಯಾವ್ಯಾವ ವಿಶೇಷ ಇರ್ತಾ ಇತ್ತು ಅಂತ ಹೇಳಿ ನೆನ್ಪಿಸ್ಕೊಳ್ಳೋದಾದ್ರೆ ಈ ದಿನ
1: ಬಾಲ್ಯದಲ್ಲಿ ಜ್ಞಾಪಿಸ್ಕೊಳ್ಳೋದಾದ್ರೆ ನಾವು ನಮ್ಮ ರೋಡ್ ನಲ್ಲೆಲ್ಲ ಗಣೇಶನ ಇಡ್ತಾ ಇದ್ವಿ.
0: ಇದೇ ವಿಶೇಷ.
1: ಅದೇ ವಿಶೇಷ. ಅವಾಗ ಏನು ಸಡಗರ ಅಂದ್ರೆ, ನಮ್ಮನೆಗೆ ಗಣೇಶ ತಗೊಂಬರೋದಲ್ದೆ ನಮ್ ರೋಡ್ಗೆ ದೊಡ್ಡ ಗಣೇಶ ತರಬೇಕು ಅಂತ. ಅವಾಗ ಮಾರ್ಕೆಟ್ಗೆ ಎಲ್ಲ ಹೋಗಿ ಎಲ್ಲಿಟ್ಟಿರ್ತಾರೋ ಅಲ್ಲಿ ನೋಡ್ಕೊಂಡು ಅದನ್ನ ಒಂದು ಟೆಂಪೋನಲ್ಲೋ ಒಂದು ವ್ಯಾನಲ್ಲೋ ತಗೊಂಡ್ ಬಂದು ಅದನ್ನೆಲ್ಲ ಅಲಂಕರಿಸಿ ಅಲ್ಲಿಗೆಲ್ಲ ಈ ಕಡೆ ಆ ಕಡೆ ಒಳ್ಳೆ ಪರ್ವತಗಳ ತರ ಇರೋ ತರ ಆ ತರದೆಲ್ಲ ಹೆಂಗಿರುತ್ತೆ ರಾತ್ರಿ ಹೊತ್ತು ಆತರ. ಅಂಡ್ ಅವತ್ತಿನ ದಿನ ಏನ್ ವಿಶೇಷ ಅಂದ್ರೆ, ಎಷ್ಟು ಜಾಸ್ತಿ ಮನೆಗಳಿಗೆ ನಾವು ಹೋಗಿ ಗಣೇಶ ನೋಡ್ತೀವಿ ಅಂತ, ಗೌರಿ ಗಣೇಶ ನೋಡ್ತೀವಿ ಅಂತ ನಾವು ಲೆಕ್ಕ ಮಿನಿಮಮ್ ಟು ಮಿನಿಮಮ್ 101 ಅಂತೂ ಹೋಗ್ಲೇಬೇಕು, 101 ಗಣೇಶ ನೋಡ್ಲೇಬೇಕು ಅಂತ.
0: ಎಲ್ಲ ಸ್ನೇಹಿತರೆಲ್ಲ ಗುಂಪು ಕಟ್ಕೊಂಡು ಹೋಗ್ತಾರೆ
1: ಎಲ್ಲ ಒಟ್ಟಿಗೆ. ಅವಾಗ ಚಿಕ್ಕ ಚಿಕ್ಕವರು ಎಲ್ಲ ಹೋಗ್ತಿರ್ತಿದ್ವಿ. ಅಲ್ಲಿಗೆ ಹೋಗ್ಬಿಟ್ಟು, ಆಂಟಿ ನಿಮ್ ಮನೇಲಿ ಗಣೇಶ ಇಟ್ಟಿದ್ದೀರಾ? ಹ್ಞೂ ಬಿಟ್ಟಿದ್ವಿ ಬನ್ನಿ. ಸೊ ಅಲ್ಲಿ ಹೋದ ತಕ್ಷಣ ಅವರೇನೋ ಇದು ಚರ್ಪ್ ಮಾಡಿರೋರು, ಆ ಚರ್ಪ್ ಎಲ್ಲ ಕೊಡೋರು, ಅಲ್ಲಿ ತಿನ್ಕೊಂಡು ಗಣೇಶನ್ ನಮಸ್ಕಾರ ಹಾಕಿ
0: ಗಣೇಶನ್ ನೋಡೋದು ಒಂದ್ ಖುಷಿ, ಆದ್ರೆ ಆ ಚರ್ಪ್ ತಿನ್ನೋದು
1: ಇನ್ನೊಂದು ಖುಷಿ. ಆಮೇಲೆ ಪಾಪ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರೆಲ್ಲ ಹುಡುಗರು ಬರ್ತಾರೆ ಅಂತ ಅವರು ಕಡುಬು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು. ನಾವು ಅಲ್ಲಿಗೆ ಇಸ್ಕೊಂಡ್ಬಿಟ್ಟು ಒಂದ್ ನಮಸ್ಕಾರ ಮಾಡ್ಬಿಟ್ಟು ಗಣೇಶಂಗೆ ಮುಂದಿನ
0: ಗಣೇಶನ್ಗೂ ಕಡುಬು, ಗಣೇಶನ್ ನೋಡಕ್ ಹೋದ್ ಮಕ್ಕಳಿಗೂ
1: ಕಡುಬು.
0: ಆಮೇಲೆ ಅವಾಗೆಲ್ಲ ಗಣೇಶನ್ ಹಬ್ಬ ಅಂತ ಹೇಳಿದ್ರೆ ಈ ಹಾಡ್ ಹೇಳೋದು, ತಮಟೆ ಶಬ್ದ, ಅದಕ್ಕೆ ಡಾನ್ಸ್ ಅವೆಲ್ಲ ಇರ್ತಾ ಇತ್ತು. ನೀವು ಕೂಡ ಅದೆಲ್ಲ ಮಾಡಿದೀರಾ?
1: ಅಂದ್ರೆ ಇದು ವಿಸರ್ಜನೆ ಟೈಮಲ್ಲಿ, ವಿಸರ್ಜನೆ ಟೈಮ್ನಲ್ಲಿ ನಾ ಹೇಳದ್ನಲ್ಲ ನಿಮ್ಗೆ, ಒಂದ್ ಟೆಂಪೋನಲ್ಲೋ ಅಥವಾ ಒಂದ್ ವ್ಯಾನಲ್ಲೋ ಇಟ್ಕೊಂಡ್ಬಿಟ್ಟು ಗಣೇಶನ, ಅವಾಗ ಜೋರ ಗಣೇಶ ಬಂದ ಕಾಯಿ ಕಡುಬು ತಿಂದ ಅಂತೆಲ್ಲ ಹೇಳ್ಕೊಂಡು ಅವಾಗ ಎಲ್ಲ ಜೋರಾಗಿ ಗಲಾಟೆ ಮಾಡ್ಕೊಂಡು ಸಂಭ್ರಮ ಅದು. ಆಮೇಲೆ ಎಲ್ಲ ಯಾರ್ಯಾರು ರೋಡಲ್ಲಿ ಹೋಗ್ತಿರ್ತಾರೋ ಎಲ್ಲ ನಮ್ ಗಣೇಶ ಎಲ್ಲ ನೋಡ್ಕೊಂಡು ಎಲ್ಲ ಕೈ ಮುಕ್ಕೊಂಡು
0: ಖುಷಿ ಅಲ್ವಾ, ನಮ್ ಕಡೆ ನೋಡ್ತಾ ಇದಾರೆ ಖುಷಿ.
1: ಆಮೇಲೆ ನೋಡಿ ನಮ್ ಗಣೇಶ ಹೆಂಗಿದೆ ಅಂತ. ಅವಾಗ ಅಲ್ಲೇ ನನ್ಗೆ ಇವತ್ತಿಗೂ ಜ್ಞಾಪಕ ಇದೆ, ಅಲ್ಲೇ ಸ್ಪಾಟ್ ನಲ್ಲೇ ಲಿರಿಕ್ಸ್ ಸುಮ್ನೆ ಏನ್ ಬರುತ್ತೋ ಸುಮ್ನೆ, ಅಲ್ಲಿ ನೋಡು ಗಣೇಶ ಅಂತ, ಇಲ್ಲಿ ನೋಡು ಗಣೇಶ ಆತರ ಎಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿರೋದು, ಒಂಥರ ಎಲ್ಲ ಹೋಮ್ಲಿ ಆಗಿರೋದು. ಯಾಕಂದ್ರೆ ಇಡೀ ನನ್ನ ಸ್ನೇಹಿತರು ಎಲ್ಲರೂ ಎಲ್ಲ ಚೆನ್ನಾಗಿರೋದು. ಇಟ್ ವಾಸ್
0: ಗಣೇಶನ್ ಹಬ್ಬ ಅಂತ ಹೇಳಿ ಮಾಡುವಾಗ ಈ ಮಂಗಳಾರತಿ ಸಮಯದಲ್ಲಿ ಎಲ್ಲ ಒಂದ್ ಹಾಡ್ ಹೇಳಿ, ಗಣಪತಿ ಹಾಡ್ ಹೇಳಿ ಅಂತ ಹೇಳ್ತಾರಲ್ವಾ, ಆ ಸಮಯದಲ್ಲೆಲ್ಲ ನೀವ್ ಹಾಡ್ತಾ ಇದ್ರಿ?
1: ಖಂಡಿತ, ನನ್ಗೆ ಅವಾಗೆಲ್ಲ ಸ್ಟೇಜ್ ನಲ್ಲಿ ನೀವ್ ಹಾಡ್ಲೇಬೇಕು ಹಾಡ್ಲೇಬೇಕು ಅಂತ ಒಂದ್ ಕಾರ್ಡ್ಲೆಸ್ ಕೊಟ್ಟು.
0: ಸೊ ಅವಾಗಿಂದನೇ ಎಲ್ಲರಿಗೂ ಗೊತ್ತಿತ್ತು.
1: ಚಿಕ್ಕ ವಯಸ್ಸಿಂದ ಹಾಡ್ತಾರೆ.
0: ಎಷ್ಟ್ ವಯಸ್ಸಿಗೆ ಶುರು ಮಾಡಿದ್ರಿ ನೀವು ಹಾಡ್?
1: ನನ್ ಜ್ಞಾಪಕ ಇದಂಗೆ ಲೈಕ್ 3 years ಇಂದನೇ ಹಾಡಕ್ ಶುರು ಮಾಡಿದ್ದೆ. ಯಾಕೆಂದ್ರೆ ನಮ್ದು ಮ್ಯೂಸಿಕಲ್ ಫ್ಯಾಮಿಲಿ, ನಮ್ಮಅಮ್ಮನೆ ನಂಗೆ ಮೊದಲ ಯಾವಾಗ್ಲೂ ಗುರು ನಮ್ಮಅಮ್ಮನೆ, ಎನ್ ಶಾರದಾ ಅಂತ ಅವ್ರ ಹೆಸರು. ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅವರು ಆಸ್ಥಾನ ವಿದ್ವಾನ್ ಚಿಂತಲ್ಪಲ್ಲಿ ರಾಮಚಂದ್ರ ರಾವ್ ಅಂತ ಇದ್ರು, ಅವ್ರ ಶಿಷ್ಯ ನಮ್ಮಅಮ್ಮ.
0: ನೋಡಿ ಅವರ ಹೆಸರು ಶಾರದಾ, ಶಾರದೆಯ ಅನುಗ್ರಹ ಅವ್ರ ಮೇಲೆ.
1: ಖಂಡಿತ ಖಂಡಿತ.
0: ಹಂಗಿದ್ರೆ ನಿಮ್ಗೆ ಈ ಸಂಗೀತದ ಮೊದಲ ಪಾಠ ನಿಮ್ ತಾಯಿಯವರಿಂದನೇ?
1: ಖಂಡಿತ, ನಮ್ ತಾಯಿಯಿಂದನೇ. ಹಾಗೆ ಮ್ಯೂಸಿಕ್ ಫ್ಯಾಮಿಲಿ ಅಂತ ಹೇಳದಲ್ಲ, ನಮ್ಮ ಅಕ್ಕನು ಆಕಾಶವಾಣಿ ಸಿಂಗರ್, ಅವ್ರ ಹೆಸರು ಎನ್ ಮೀರಾ ಅಂತ. ಅವರು ಸುಮಾರು ವರ್ಷಗಳೆಲ್ಲ ಆಕಾಶವಾಣಿಯಲ್ಲೆಲ್ಲ ಹಾಡಿದ್ದಾರೆ. ಅಂಡ್ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮ ಮನೆಯಲ್ಲೇ ನಾವು ಹಾಡುಗಳೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಿರ್ತಿದ್ವಿ. ಅಮ್ಮ ಹಂಗೆ ಸಾಹಿತ್ಯ ಎಲ್ಲ ಬರೆಯೋರು, ಹಾಡ್ ರಚಿಸೋರು, ಅದಕ್ಕೆ ರಾಗ ಕೂಡ ಹಾಕಿ ಸೈಮಲ್ಟೇನಿಯಸ್ ಆಗಿ ಆಮೇಲೆ ಹೇಳಿ ತೋರಿಸೋರು, ಇದು ಹೇಳ್ತೀನಿ ನೋಡಿ ಹೆಂಗಿದೆ ಅಂತ. ಅವಾಗ ನಾವೇ ಅದನ್ನೆಲ್ಲ ಕಲ್ತ್ಕೊಂಡು ಆತರ ಸುಮಾರು
0: ಸಂಗೀತದ ವಾತಾವರಣ ನಿಮ್ಗೆ ಮನೆಯಲ್ಲೇ ಇತ್ತು, ಸೋ ಬಳುವಳಿಯಾಗಿ ಹಾಗೆ ಬಂತು. ಜೊತೆಗೆ ನಿಮ್ ಪರಿಶ್ರಮ ಈ ದಿನ ನಿಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿರುವಂತದ್ದು
1: ಅಪ್ಪ ಅಮ್ಮನ ಆಶೀರ್ವಾದ, ಹಾಗೆ ದೇವರ ಕೃಪೆ.
0: ಯಾಕೆಂದ್ರೆ
1: ಖಂಡಿತ, ಯಾಕೆಂದ್ರೆ ಎಷ್ಟೋ ಜನ ನಾವು ಏನೋ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಲ್ವಾ. ನನ್ಗೆ ಸಂತೋಷ ತಂದ್ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಕಾಲೇಜ್ ಡೇಸ್ ಅಲ್ಲಿ. ಸೊ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿರೋದನ್ನ ಆದ್ನಲ್ಲ ಆಗ್ಸಿದ್ರಲ್ಲ ದೇವ್ರು. ಸೊ
0: ನೋಡಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಈಗಲೇ ಕೊಟ್ಬಿಟ್ರಿ. ನಾನು ಕೇಳೋಣ ಅನ್ಕೊಂಡಿದ್ದೆ, ಬೈ ಚಾಯ್ಸ್ ಬೈ ಚಾನ್ಸ್ ಅಂತ.
1: ಡೆಫಿನೆಟ್ಲಿ ಬೈ ಚಾಯ್ಸ್,
0: ಇಷ್ಟಪಟ್ಟು ಆಗ್ಬೇಕು ಅನ್ಕೊಂಡ್ರಿ ಆದ್ರಿ.
1: ಇಷ್ಟಪಡೋದು ಒಂದೇ ಅಲ್ಲ, ಇವಾಗ ನಾವ್ ಇಷ್ಟಪಟ್ಟರು ನಾ ಹೇಳದ್ನಲ್ಲ ಅವನ್ ತಥಾಸ್ತು ಅಂದ್ರೆ
0: ಖಂಡಿತ
1: ಅಷ್ಟೇ. ಆಮೇಲೆ ಅಪ್ಪ ಅಮ್ಮನ ಆಶೀರ್ವಾದ,
0: ಎಷ್ಟೋ ಜನ ಅನ್ಕೊಂಡಿರ್ತಾರೆ ಆಗಲ್ಲ. ಸೊ ಆ ವಿಷಯದಲ್ಲಿ ನೀವು ಅದೃಷ್ಟವಂತ, ಏನ್ ಅನ್ಕೊಂಡ್ರು ಅದಾಗಿದ್ದೀರಾ.
1: ಖಂಡಿತ.

0: ಬದ್ರಿ ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು.
0: ನೀವು ಹಿನ್ನೆಲೆ ಗಾಯಕರಾಗಿ ಪಾದಾರ್ಪಣೆ ಮಾಡಿದ ಹೇಗೆ?
1: ಆಕ್ಚುಲಿ ನಾನು ನನ್ನ ಮೊಟ್ಟ ಮೊದಲನೇ ಹಾಡು ಹಿನ್ನೆಲೆ ಗಾಯಕನಾಗಿ ಅಳಿಯ ಅಲ್ಲ ಮಗಳ ಗಂಡ ಅಂತ ಒಂದು ಸಿನಿಮಾ,
0: ಜಗ್ಗೇಶ್ ಅವ್ರ ಸಿನಿಮಾ,
1: ಅದರಲ್ಲಿ ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರು. ರಾಜೇಶ್ ರಾಮನಾಥ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಸ್ನೇಹಿತರವರು ಅಂಡ್ ಅತ್ಯಂತ ಕ್ಲೋಸ್ ಫ್ರೆಂಡ್ ಕೂಡ, ಅವ್ರು ಕಂಪೋಸ್ ಮಾಡಿದ್ದು. ಈ ಹಾಡ್ನ ದೊಡ್ಡರಂಗೇಗೌಡರು ರಚನೆ ಮಾಡಿದ್ರು. ಯಾವ್ಯಾವ ಸಂಬಂಧ ಹೆಂಗೆಂಗೋ ಏನು ಹಣೆ ಬರಹ ಕಂಡವ್ರು ಯಾರು ಅಂತ ಅದನ್ನ ನಾನು ಟ್ರ್ಯಾಕ್ ಹಾಡಕ್ಕೆ ಅಂತ ಹೋಗಿದ್ದು. ಹಾಡಿದೆ ನಾನು ಆ ಸಾಂಗ್ನ, ಅದೊಂದು ಎರಡು ಸಾಲ್ನ ಹಾಡಕ್ಕೆ ಇಷ್ಟಪಡ್ತೀನಿ. ಸೊ ಹಾಡ್ತೀನಿ ಅದನ್ನ.

0: ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರಂತೆ ಆ ಸಾಂಗ್ಗೆ. ಅಂಡ್ ಆ ಸಾಂಗ್ನ ನಮ್ಮ ಪ್ರೀತಿಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಹಾಡಬೇಕು ಅಂತ ಆಗಿತ್ತು. ಕಲ್ಯಾಣ್ ಕುಮಾರ್ ಅವ್ರು ಕೇಳ್ಬಿಟ್ಟು ಯಾರಿದ್ ಹಾಡಿರೋದು ಸಾಂಗು ಅಂತ ಕೇಳಿದ್ರಂತೆ. ಸರಿ ಹೇಳಿದ್ರಂತೆ, ಬದರಿ ಪ್ರಸಾದ್ ಅಂತ ಹಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ವಾಯ್ಸ್ ಎಕ್ಸ್ಪ್ರೆಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ಇವ್ರದೇ ಇಟ್ಕೊಳ್ಳಿ ಅಂತ ಹೇಳಿದ್ರಂತೆ ಕಲ್ಯಾಣ್ ಕುಮಾರ್ ಅವರು. ತಕ್ಷಣನೇ ನಾನೇ ಅದು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಇದ್ದೆ, ನಂಗೆ ರಾಜೇಶ್ ರಾಮನಾಥ್ ಅವರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಬದರಿ ಪ್ರಸಾದ್ ಅವರೇ, ಒಂದು ಸಂತೋಷಕರವಾದ ವಿಷಯನ ನಿಮ್ಗೆ ನಿಮ್ ಜೊತೆ ಹಂಚ್ಕೋಬೇಕು, ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿ ಸರ್ ಏನು. ತಕ್ಷಣ ಹೇಳಿದ್ರು ಅವರು, ನಿಮ್ ಸಾಂಗ್ ರಿಟೈನ್ ಆಗಿದೆ ನಿಮ್ ವಾಯ್ಸ್ ನಲ್ಲಿ. ಸೊ ದಟ್ ವಾಸ್ ಅಲ್ಟಿಮೇಟ್, ಅತ್ಯಂತ ಸಂತೋಷ ಆಯ್ತು ನಂಗೆ, ಏನ್ ಖುಷಿಗೆ ಎಣೆನೇ ಇಲ್ಲ, ಯಾಕೆಂದ್ರೆ ಅದ್ ನನ್ ಫಸ್ಟ್ ಸಾಂಗ್, ನಂಗೆ ತುಂಬಾನೇ ಸಂತೋಷ ಆಯ್ತು.
1: ಹಾಗೆ ನೀವು ಹೇಳಿದ್ರೆ ಕಾಲೇಜ್ ದಿನಗಳಲ್ಲಿ ನನಗೆ ಆ ಒಂದು ಕನಸು ಬಂತು, ನಾನು ಹಿನ್ನೆಲೆ ಗಾಯಕ ಆಗ್ಬೇಕು ಅಂತ ಹೇಳಿ. ಆಗ ನಿಮ್ಮ ತಯಾರಿ ಯಾವ ತರ ಇತ್ತು? ಯಾಕಂತ ಹೇಳಿದ್ರೆ ನೀವು ಅನ್ಕೊಂಡ್ ಬಿಟ್ಟಿದ್ರಿ ನಾನು ಹಿನ್ನೆಲೆ ಗಾಯಕ ಆಗ್ಬೇಕು ಅಂತ ಹೇಳಿ, ಅದಕ್ಕೆ ಬೇಕಾದಂತಹ ತಯಾರಿ ಕೂಡ ಜೊತೆ ಜೊತೆಗೇನೆ ಸಾಕ್ತಾ ಇರ್ಬೇಕಾಗತ್ತಲ್ವಾ? ಹೇಗೆಲ್ಲ ನೀವು ಮಾಡ್ಕೊಂಡ್ರಿ ಸರ್? ಆಗ
0: ಫಿಲಂ ಸಾಂಗ್ಸ್ ನ ಅಭ್ಯಾಸ ಮಾಡೋದು, ಅದ್ ಯಾವ ಧಾಟಿನಲ್ಲಿ ಹಾಡಿದ್ದಾರೆ ಆ ಧಾಟಿನಲ್ಲಿ ಹಾಡಕ್ ಪ್ರಯತ್ನ ಪಡೋದು. ಆಮೇಲೆ ಇದು ಅಲ್ಲೇನೋ ಸರಿ ಹೋಗಿರಲ್ಲ, ಆವಾಗ ತಿರ್ಗಾ ಒಂದ್ಸರ್ತಿ ಕೇಳ್ಕೊಂಡು ಮತ್ತೆ ಅದನ್ನ ಪ್ರಯತ್ನ ಪಟ್ಟು ಅದನ್ ಅದೇ ತರ ಹಾಡಕ್ಕೆ ಆದಾಗ ಸಿಗೋ ಸಂತೋಷ ಇದೆಯಲ್ಲ ಅಪಾರ. ಅದು ನಾ ತಯಾರಿ ಮಾಡ್ಕೊಂಡು ಆಮೇಲೆ ಒಂದು ಕಾಂಪಿಟೇಷನ್ ಮಾಡಿದ್ರು, ಅದರಲ್ಲಿ ನಾನು ವಿನ್ನರ್. ಸೊ ಅದಕ್ಕೆ ಫೈನಲ್ಸ್ಗೆ ರಾಜ ನಾಗೇಂದ್ರ ಅವರು ಬಂದಿದ್ರು ಜಡ್ಜಾಗೆ. ಶಿಲೆಗಳು ಸಂಗೀತವ ಹಾಡಿದೆ,
1: ತುಂಬಾ ಸಾಂಗ್.
0: ಸೊ ಫೈನಲ್ಸ್ಗೆ ಅದು ಹಾಡಬೇಕು ಅಂತ ಅದನ್ನ ಹಾಡಿದ್ದೆ.
2: ಶಿಲೆಗಳು

0: ಅದನ್ನ ಹಾಡಿದ ತಕ್ಷಣನೇ ತುಂಬಾ ಇಷ್ಟ ಆಯ್ತು ರಾಜನ್ ಮತ್ತೆ ನಾಗೇಂದ್ರ ಅವ್ರಿಗೆ, ತುಂಬಾ ಚೆನ್ನಾಗಿ ಹಾಡದ್ರಿ ಅಂತೆಲ್ಲ ಹೇಳಿದ್ರು ನಂಗೆ. ಥ್ಯಾಂಕ್ ಯು ಸರ್ ಅಂತ. ನಾಳೆ ನೀವೇನಾದ್ರೂ ಫ್ರೀ ಇದ್ದು ನಮ್ಮ ಸ್ಟುಡಿಯೋಗೆ ಬರ್ಬೋದಾ ಅಂತ ಕೇಳಿದ್ರು.
1: ಅದಕ್ಕಿಂತ
0: ಇನ್ನೇನು, ಖಂಡಿತ ಬರ್ತೀನಿ ಸರ್, ಇಟ್ಸ್ ಮೈ ಪ್ಲೆಷರ್, ಮೈ ಆನರ್. ಆಮೇಲೆ ಸ್ಟುಡಿಯೋಗೆ ಹೋದಾಗ ಅದು ಒಂದು ಒಳ್ಳೆ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಯಾಕೆಂದ್ರೆ ಪ್ರಸಾದ್ ಸ್ಟುಡಿಯೋನಲ್ಲಿ ತುಂಬಾ ದೊಡ್ಡ ಹಾಲು, ಎಲ್ಲ ಮ್ಯೂಸಿಷಿಯನ್ಸ್ ವಿತ್ ಫುಲ್ ಆರ್ಕೆಸ್ಟ್ರಾ. ನೋಡಿದ ತಕ್ಷಣನೇ ಓ ಏ ಇಷ್ಟು ಜನ ಇದ್ದಾರೆ ಅನ್ನೋ ಒಂದು ಫೀಲು. ಬಟ್ ನನಗೇನು ಅದರಿಂದ ಏನು ತೊಂದರೆ ಇಲ್ಲ, ಯಾಕೆಂತಂದ್ರೆ ನಾವು ಹಾಡೋದು ಇಂಪಾರ್ಟೆಂಟ್ ಅಷ್ಟೇ, ಎಲ್ಲ ಖುಷಿ ಪಡ್ತಾರೆ.
1: ಗೊತ್ತಿರಲಿಲ್ಲ
0: ಬಟ್ ಸ್ಟಿಲ್ ನಮ್ಗೆ, ನನ್ಗೆ ಅವಾಗ್ಲೇ ನಾ ಸ್ಟೇಜ್ ಮೇಲೆ ಹಾಡಿ ಸುಮಾರು ಜನರ ಮುಂದೆ ಎಲ್ಲ ಹಾಡೋ ಅಭ್ಯಾಸ ಇತ್ತು.
1: ಬಟ್ ಸ್ಟುಡಿಯೋ ಕಲ್ಪನೆ ಇರ್ಲಿಲ್ಲ ನಿಮ್ಗೆ, ಸ್ಟುಡಿಯೋ ಹೇಗಿರುತ್ತೆ ಅನ್ನೋ ಕಲ್ಪನೆ ಇರ್ಲಿಲ್ಲ. ಯಾಕಂದ್ರೆ ಸ್ಟೇಜ್ ಅಲ್ಲೆಲ್ಲ ಹಾಡ್ತಾ ಇದ್ರಿ, ಬೇರೆ ಕಡೆ ಹಾಡ್ತಾ ಇದ್ರಿ. ಸ್ಟುಡಿಯೋ ರೆಕಾರ್ಡಿಂಗ್ ಅನ್ನುವಂಥದ್ದು ಇದು ಮೊದಲ ಅನುಭವ.
0: ಇದು ಟ್ರ್ಯಾಕ್ ಹಾಡಿದ್ದ ಸರಿ. ಆಮೇಲೆ ಹೋದ ತಕ್ಷಣನೇ ಸಾಂಗ್ ಕೊಟ್ರು ನನಗೆ. ಸರಿ, ಆ ಸಾಂಗ್ ನ ನಾಗೇಂದ್ರ ಅವ್ರು ಕೊಟ್ರು, ಸಾಹಿತ್ಯನ ಬರ್ಕೊಂಡು ಆಮೇಲೆ ಟ್ಯೂನ್ ನ ಕೇಳಿಸಿದ್ರು, ಹೇಳ್ಕೊಟ್ರು ನಂಗೆ, ಅದನ್ನು ಕಲ್ತ್ಕೊಂಡು. ಸೊ ಐ ವಾಸ್ ರೆಡಿ ವಿತ್ ದ ಸಾಂಗ್. ಆಮೇಲೆ ರಾಜನ್ ಅವರು ಆ ಕಡೆಯಿಂದ ಬಂದು ಕೇಳಿದ್ರು, ಅವ್ರು ರೆಡಿ ಇದಾರಾ ಅಂತ ಕೇಳಿದ್ರು, ಸಿಂಗರ್ ರೆಡಿ ಇದಾರಾ ಅಂತ. ರೆಡಿ ಇದಾರೆ ಸರ್ ಅಂತಂದ್ರು. ಆಮೇಲೆ ಹಾಲ್ನಲ್ಲಿ ಎಲ್ಲ ಅಸೆಂಬಲ್ ಆದ್ರು, ಒಂದಷ್ಟು ಜನ ವೈಲಿನಿಸ್ಟ್ಗಳು, ಒಂದ್ 60 ಜನ ವೈಲಿನ್, ಆ ಕಡೆ ಪರ್ಕಷನ್, ಈ ಕಡೆ ಸ್ಟ್ರಿಂಗ್ಸ್, ಮೇಲ್ ಕೋರಸ್, ಫಿಮೇಲ್ ಕೋರಸ್, ಈ ತರ ಫುಲ್ ಎಲ್ಲ ಇರ್ತಾರೆ. ಕಂಟ್ಯಾಕ್ಟ್ ಮಾಡ್ತಾ ಇದ್ರು. ನಾನ್ ಕಂಫರ್ಟಬಲ್ ಆಗಿ ಹಾಡ್, ನನ್ಗೆ ಆ ಹಾಡ್ ಮೇಲೆ ಗಮನ ಇತ್ತು. ಅವ್ರು ಹೇಳಿದ ತಕ್ಷಣ ಇದನ್ನ ಚೆನ್ನಾಗಿ ಹಾಡ್ಬೇಕು ನಾನು, ಎಲ್ಲರ ಪ್ರಶಂಸೆ ಪಡಿಬೇಕು ಅಂತ. ಆಮೇಲೆ ಅದು ಫ್ಲೋರ್ ರಿಹರ್ಸಲ್, ಅದು ರಿಹರ್ಸಲ್ ಆಯ್ತು, ಟೇಕ್ ಹೋಗೋಣ ಅಂತ ಟೇಕ್ ಆಯ್ತು. ಟೇಕ್ ಆದ್ಮೇಲೆ ಮತ್ತೆ ಒಂದ್ಸರ್ತಿ ಅಲ್ಲೇ ಫ್ಲೋರ್ ನಲ್ಲಿ ಜೋರಾಗಿ ಮ್ಯೂಸಿಕ್ ಸ್ಪೀಕರ್ ಅಲ್ಲಿ ಹಾಕಿ ಮತ್ತೆ ಕೇಳ್ತೀವಿ ಎಲ್ಲರೂ. ಸೊ ಎಲ್ಲರೂ ಬಂದು ನಿಂತಿದ್ವಿ, ಪ್ಲೇ ಮಾಡಿದ್ರು ಸಾಂಗ್ ನ. ಪ್ಲೇ ಮಾಡಿದ ತಕ್ಷಣ ಜೋರಾಗ ಅದೇ ಫಸ್ಟ್

0: ಟೈಮ್ ನನ್ನ ಲೈಫ್ ನಲ್ಲಿ ನನ್ನ ವಾಯ್ಸು ಆ ತರ ಒಳ್ಳೆ ಏನು ಅಂತಾರೆ ಬೋರ್ಗರಿಸ್ತಾ ಇತ್ತು ಸ್ಟುಡಿಯೋನಲ್ಲಿ ಸ್ಪೀಕರ್ನಲ್ಲಿ. ಇದ್ರಲ್ಲಿ ಕೇಳಿದ್ದು ತುಂಬಾನೇ ಸಂತೋಷ ಕೊಡ್ತು. ಅಂಡ್ ಎಲ್ಲಾರು ತುಂಬಾ ಸಂತೋಷ ಪಟ್ರು, ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್, ತುಂಬಾ ಚೆನ್ನಾಗಿ ಹಾಡಿದೀರ ಅಂತ.
1: ಯಾವ ಹಾಡೋದು ಅಂತ ಹೇಳಿ ನೆನಪಿ?
0: ಬಂಗಾರದ ಮನೆ ಅಂತ ಸಿನಿಮಾ, ಅದು ನೀ ಪ್ರೇಮ ಕೈದಿ ಅಂತ.

0: ಆ ಜಗವನೇ ನಾನು ನಿನ್ನ ಪ್ರೀತಿ ಬಂಧಿ ಎಂದಿಗೂ.
1: ನೋಡಿ, ಇಲ್ಲೇ ಹೀಗೆ ಅಂತ ಹೇಳಿದ್ರೆ ಅವತ್ತು ನಿಮ್ಗೆ ಆ ಅನುಭವ ಹೇಗಿರ್ಬೋದು ನಾವು ಊಹೆ ಮಾಡ್ಕೋಬಹುದು ಅಲ್ವಾ? ಹಾಗೆ ಒಂದ್ ಹಾಡು ತಯಾರಾಗ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಸರ್, ಹಂತಗಳು ಏನಿರುತ್ತೆ?
2: ಒಂದು ಸಾಂಗ್ ರೆಡಿ ಆಗ್ಬೇಕು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್, ಹಿ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ಸೊ ಆ ತರ ಮ್ಯೂಸಿಕ್ ಗೆ ಕ್ಯಾಪ್ಟನ್, ಮ್ಯೂಸಿಕ್ ಡೈರೆಕ್ಟರ್. ಫಿಲ್ಮ್ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಫಾರ್ ದ ಫಿಲ್ಮ್, ಸೊ ಅವ್ರಿಗೆ ಹೆಂಗ್ ಬರ್ಬೇಕು ಎಲ್ಲ ಅವ್ರಿಗೆ ನಿಗಾ ಇರುತ್ತೆ. ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಈ ತರ ಸಿಚುವೇಶನ್, ಸನ್ನಿವೇಶ ಇರುತ್ತೆ, ನೀವು ಈ ತರ ಸಾಂಗ್ ಕಂಪೋಸ್ ಮಾಡ್ಬೇಕು ಅದಕ್ಕೆ ಆ ಸಿಚುವೇಶನ್ಗೆ ಅಂತಲ್ಲ. ಮ್ಯೂಸಿಕ್ ಡೈರೆಕ್ಟರ್ನ ಅದನ್ನ ಅರ್ಥ ಮಾಡಿಕೊಂಡು ಸಿಚುವೇಶನ್ಗೆ ಈ ತರ ಒಂದು ಸಾಂಗ್ ಕಂಪೋಸ್ ಆದ್ರೆ ಹೇಗಿರುತ್ತೆ ಅಂತ ಅವ್ರ ಊಹೆಗೆ, ಅವ್ರ ಕೆಪಬಿಲಿಟೀಸ್ಗೆ, ಸೊ ಅವ್ರು ಕಂಪೋಸ್ ಮಾಡ್ತಾರೆ. ಅವ್ರು ಕಂಪೋಸ್ ಮಾಡಿ ಆಮೇಲೆ ಯಾರು ಲಿರಿಸಿಸ್ಟ್ ಅಂತ ಅವ್ರು ಸೆಲೆಕ್ಟ್ ಮಾಡಿ ಆ ಲಿರಿಸಿಸ್ಟ್ ಬಂದು ಆ ಟ್ಯೂನ್ಗೆ ಬರೆದು ಅಥವಾ ಆ ಸಾಹಿತ್ಯಕ್ಕೆ ಇವ್ರ ಟ್ಯೂನ್ ಮಾಡಿ ವಾಟ್ ಎವರ್, ಸೊ ಯಾವ ತರ ಬೇಕಾದ್ರೂ ಆಗ್ಬೋದು. ಅದ್ ಎರಡೂ ಸೇರ್ಕೊಂಡಾಗ ಸಾಹಿತ್ಯನೂ ಇರುತ್ತೆ, ಸಂಗೀತನೂ ಇರುತ್ತೆ, ಮ್ಯೂಸಿಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಒಂದು ಟ್ರ್ಯಾಕ್ ಸಿಂಗರ್ ಹಾಡ್ತಾರಲ್ಲ, ಆವಾಗ ವಿತ್ ಇನ್ಸ್ಟ್ರೂಮೆಂಟ್ಸ್, ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಾರೆ ಮ್ಯೂಸಿಕ್ ಡೈರೆಕ್ಟರ್. ಇಷ್ಟು ವಯಲಿನ್ಸ್ ಬೇಕು, ಇಷ್ಟು ಅಲ್ಲಿ ಸಿತಾರ್ ಬೇಕು, ಇಲ್ಲಿ ಫ್ಲೂಟ್ ಬೇಕು, ಇಲ್ಲಿ ಡೋಲಕ್ ಬೇಕು, ಇಲ್ಲಿ ತಬಲಾ, ಈ ತರ ಎಲ್ಲ. ಆಮೇಲೆ ಇಲ್ಲಿ ಕೋರಸ್ ಬರಲಿ, ಮೇಲ್ ಕೋರಸ್, ಫಿಮೇಲ್, ಈ ತರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊತಾರೆ. ಸೊ ಸಾಂಗ್ ಒಂದು ಸ್ಟ್ರಕ್ಚರ್ ಆಗಿ ಬರುತ್ತೆ, ಸೊ ವಿತ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮೇನ್ ಸಿಂಗರ್ ಯಾರು ಹಾಡೋದು, ಮೇನ್ ಸಿಂಗರ್ ಬಂದು ಡ್ಯುಯೆಟ್ ಆಗಿದ್ರೆ ಮೇಲ್ ಫಿಮೇಲ್ ಇಬ್ರು ಬರ್ತಾರೆ, ಸೋಲೋ ಆಗಿದ್ರೆ ಅವ್ರಿಗೆ ತಕ್ಕಂಗೆ ಮೇಲ್ ಅಥವಾ ಫಿಮೇಲ್ ಬಂದು ಅದನ್ನ ಹಾಡ್ತಾರೆ, ವಾಯ್ಸ್ ಮಿಕ್ಸ್ ಮಾಡ್ತಾರೆ. ಈಗ ಆವಾಗ ಲೈವೇ ಹಾಡಬೇಕಾಗಿತ್ತು ನಾ ಹೇಳಿದಾಗ.
1: ನೋಡಿ, ಅದನ್ನೇ ಒಂದ್ ಕೇಳೋಣ ಪ್ರಶ್ನೆ ಅಂತ ಅನ್ಕೊಂಡಿದ್ದೆ. ನೀವು ಎರಡೂ ತರನು ನೋಡಿದಿರಾ ಅಲ್ವಾ? ಅವಾಗಿನ ಒಂದು ಹೇಗೆ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ರೆಕಾರ್ಡಿಂಗ್ ಆಗ್ತಿತ್ತು ಅನ್ನುವಂಥದ್ದು, ಹಾಗೆ ಈಗ ಈ ಡಿಜಿಟಲ್ ಯುಗದಲ್ಲಿ ಹೇಗೆ ಹಾಡ್ಗಳು ತಯಾರಾಗ್ತಿದೆ ಎರಡೂ ಕೂಡ ನಿಮ್ಗೆ ತಿಳಿದಿದೆ. ಯಾವುದು ಬೆಸ್ಟ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ನಾವು ಇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರು ಎಷ್ಟೋ ಸಾರಿ ಹೇಳಿರೋದನ್ನ ಕೇಳಿದೀವಿ, ಆ ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇತ್ತು ಇಬ್ರು ಮಧ್ಯ, ಆ ಸಿಂಗರ್ಸ್ ಮಧ್ಯ ಅಂತ ಹೇಳಿ. ಈಗ ಎಲ್ಲೋ ಒಂದ್ ಕಡೆ ಬೇರೆ ಸ್ಟುಡಿಯೋದಲ್ಲಿ ಬೇರೆ ಊರಲ್ಲಿ ಎಲ್ಲೋ ಕೋಲ್ಕತ್ತಾದಲ್ಲಿ ಒಬ್ರು ಕೂತಿರ್ತಾರೆ, ಬೆಂಗಳೂರಲ್ಲಿ ಒಬ್ರು ಇರ್ತಾರೆ, ಇಲ್ಲಿ ಹಾಡ್ ಹಾಡ್ತಾರೆ, ಅವ್ರ ಅಲ್ಲಿ ಹಾಡ್ ಹಾಡ್ತಾರೆ, ಆಮೇಲೆ ಮಿಕ್ಸಿಂಗ್ ಆಗತ್ತೆ, ಹಾಡ್ ಹೊರಗಡೆ ಬರುತ್ತೆ. ನಿಮ್ಗೆ ಯಾವ್ದು ತುಂಬಾ ಖುಷಿ ಕೊಡುವಂತದ್ದು, ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಕ್ವಾಲಿಟಿ ವೈಸ್ ಒಂದು ಗುಣಮಟ್ಟ ಅಂತ ಹೇಳಿ ನೋಡಿದಾಗ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ತಯಾರಾಗ್ತಾ ಇತ್ತಲ್ಲ, ಅದು ಖುಷಿ ಕೊಡುತ್ತಾ? ಇದ
2: ಸಿ ನನ್ ಪ್ರಕಾರ ಯಾವತ್ತಿದ್ರು ಲೈವ್ ಅಂದ್ರೆ ಎಲ್ಲ ಒಟ್ಟಿಗೆ ಮೇನ್ ಸಿಂಗರ್ಸ್ ವಿತ್ ಆರ್ಕೆಸ್ಟ್ರೇಷನ್ ಎಲ್ಲ ಒಟ್ಟಿಗೆ ರೆಕಾರ್ಡ್ ಆಗ್ತಾ ಇತ್ತಲ್ಲ, ಅದು ತುಂಬಾ ಒಳ್ಳೆ ಸಿಸ್ಟಮ್. ಯಾಕೆಂತಂದ್ರೆ ಆ ಹಾಡ್ನ ಬೆಳಗ್ಗೆಯಿಂದ ತಯಾರಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ರಿಹರ್ಸಲ್ಗಳಾಗ್ತಾ ಇರ್ತಾ ಇತ್ತು. ಸೊ ಎಲ್ಲಾರ್ಗುನು ಆ ಹಾಡು ಚಿರಪರಿಚಿತ ಆಗೋಗಿರೋದು ರಾತ್ರಿ ರೆಕಾರ್ಡಿಂಗ್ ಆಗೋಷ್ಟರೊಳಗೆ. ಸೊ ಎಲ್ಲಾರ್ಗೂ ಕರ್ತಲಾ ಮಲಕ ಆಗೋಗಿರೋದು. ಹಾಗಾಗಿ ಟೇಕ್ ಟೈಮ್ನಲ್ಲಿ ಯಾರು ಮಿಸ್ಟೇಕೆ ಮಾಡ್ತಾ ಇರಲಿಲ್ಲ, ಆಲ್ಮೋಸ್ಟ್ ಮಾಡಿದ್ರು ಒಂದ್ ಸರ್ತಿ ಎರಡ್ ಸರ್ತಿ ಅಷ್ಟೇ, ಆಮೇಲೆ ಟೇಕ್ ಆಗೋದು. ಟೇಕ್ ಆದ್ಮೇಲೆ ಯಾಕೆಂದ್ರೆ ಬೆಳಗ್ಗೆಯಿಂದ ರಿಹರ್ಸಲ್ ಆಗಿರ್ತಿತ್ತಲ್ಲ, ಸೊ ಹಾಗಾಗಿ ಅವರೆಲ್ಲ ಚೆನ್ನಾಗಿ ಎಕ್ಸ್ಪರ್ಟೀಸ್ ಆಗೋಗಿರೋದು, ಬಂದ್ಬಿಟ್ಟಿರೋದು, ತುಂಬಾ ಚೆನ್ನಾಗಿ ನುಡ್ಸೋರು ಎಲ್ಲ ನುಡ್ಸಿರೋರು, ಹಾಡೋರು ತುಂಬಾ ಚೆನ್ನಾಗಿ ಹಾಡಿರೋರು. ಎಂಡ್ ಪ್ರಾಡಕ್ಟ್ ಕೇಳಿದ್ರೆ ಲೈವ್ಲಿ ಆಗಿರೋದು, ಯಾಕೆಂದ್ರೆ ಎಲ್ಲಾರು ಪಾರ್ಟಿಸಿಪೇಷನ್ ಒಟ್ಟಿಗೆ ಒಟ್ಟಿಗೆ ಇರ್ತಿದ್ರು, ಒಟ್ಟಿಗೆ ರೆಕಾರ್ಡ್ ಮಾಡ್ತಿದ್ರು. ಸೊ ಹಾಗಾಗಿ ಎಂಡ್ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋ ಇಂಟೆನ್ಷನ್, ಬಟ್ ಅದ್ ಯಾವಾಗ್ಲೂ ಇರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಫಿಸಿಕಲ್ ಆಗಿ, ಅದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನಾವು ಮಿಕ್ಸ್ ಮಾಡಿದ್ರು ಚೆನ್ನಾಗಿದ್ದೇ ಇರುತ್ತೆ, ಅದೇನ್ ಇಲ್ಲ ಅಂತಲ್ಲ, ಬಟ್ ಪಾರ್ಟಿಸಿಪೇಷನ್ ನಿಮಗ್ ಟೈಮ್ ಆದಾಗ ನೀನ್ ಬಾ ಫ್ಲೂಟ್ ನೋಡ್ಸಕ್ಕೆ, ನಿನ್ನ ಟೈಮ್ ಆದಾಗ ನೀನ್ ಸಿತಾರ ಬಾ, ಈ ತರ ಸಪರೇಟ್ ಸಪರೇಟ್
1: ಹಾಡಿನ ಒಂದು ಭಾವದಲ್ಲಿ ಏನಾದ್ರೂ ವ್ಯತ್ಯಾಸ ಆಗತ್ತೆ ಅಂತ ಹೇಳಿ ಅಥವಾ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ?
2: ಖಂಡಿತ ಖಂಡಿತ ಬೀರೇ ಬೀರುತ್ತೆ, ಯಾಕೆಂದ್ರೆ ಲೈವ್ ನಲ್ಲಿ ಎಲ್ಲಾ ನೋಡ್ತಿರ್ತಾರೆ, ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಇದನ್ನ ಚೆನ್ನಾಗಿ ಹಾಡ್ಬೇಕು ಅಂತ.
1: ಹಾಗೇನೆ ಇದು ಸರಿ ಹೋಗ್ಲಿ

0: ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲೇ ಹೇಳ್ಬಹುದು, ಈ ತರ ಇಲ್ಲ ಹೀಗ್ ಮಾಡ್ಕೊ ಅಂತ ಹೇಳ್ಬಹುದು. ಹಾಗೆ ಎಲ್ಲರ ಒಂದು ಅಭಿಪ್ರಾಯಕ್ಕೂ ಅಲ್ಲಿ ಮನ್ನಣೆ ಸಿಗುತ್ತೆ.
1: ಖಂಡಿತ,
0: ಎಲ್ಲರೂ ಜೊತೆಗಿರ್ತೀರಾ.
1: ಎಲ್ಲರೂ ಜೊತೆಗಿರೋದೇ ಇಂಪಾರ್ಟೆಂಟ್, ಯಾಕಂದ್ರೆ ಎಲ್ಲರ ಪಾರ್ಟಿಸಿಪೇಷನ್ ಅಷ್ಟು ಚೆನ್ನಾಗಿರುತ್ತೆ.
0: ಸಾಹಿತಿಗಳು ಇರ್ತಾರೆ,
1: ಹುರುಪಿರುತ್ತೆ, ಎಲ್ಲರೂ ಇದಾರಲ್ಲ ಅನ್ನೋ ಹುರುಪಿರುತ್ತೆ.
0: ಕೂಡು ಕುಟುಂಬ ಅಂತ ಹೇಳ್ತೀವಿ ನೋಡಿ, ಹಾಗೆ ಈಗಿನ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಆಗಿನ ಕೂಡು ಕುಟುಂಬ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ಆ ರೀತಿ ಅನ್ನುವಂಥದ್ದು.
1: ಬಟ್ ಇವಾಗಿಂದ ಹೇಳ್ಬೋದು ಅಂದ್ರೆ ಅಡ್ವಾಂಟೇಜ್ ಅನ್ನೋ ಇದು ಬಂದ್ರೆ ಅವ್ರಿಗೆ ಯಾರಿಗೋ ಆರ್ಟಿಸ್ಟ್ಗೆ ಟೈಮ್ ಇರೋದಿಲ್ಲ, ಸೊ ಇವತ್ತಿನ ದಿನ ನಾನು ಫ್ರೀ ಇಲ್ಲ ನಾಳೆ ಬರ್ಬೋದಾ ಅಂತ ಅವ್ರಿಗೆ ಅನ್ಬಿಟ್ಟು ಕಾದ್ಬಿಟ್ಟು ನಾಳೆ ನಾಳೆ ಬನ್ನಿ ಅಂತ ಹೇಳಿ ನಾಳೆ ಅವ್ರು ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೋಬಹುದು. ಆ ಒಂದು ಆಪ್ಷನ್ ಇರುತ್ತೆ. ಆವಾಗ ಎಲ್ಲಾರ್ ಕಾಲ್ ಶೀಟ್
0: ಒಟ್ಟಿಗೆ ಸೇರ್ಬೇಕಾಗಿತ್ತು, ಆಗಷ್ಟೇ ಹಾಡ್ ತಯಾರಾಗಕ್ಕೆ ಸಾಧ್ಯ ಇರ್ತಾ ಇತ್ತು. ಪ್ರತಿ ಒಂದ್ರಲ್ಲೂ ಅದರದೇ ಆದಂತಹ ಒಂದು ಪ್ಲಸ್ ಮೈನಸ್ ಇದೇ ಇರುತ್ತೆ.
1: ಬಟ್ ಏನೇ ಆದ್ರೂ ಆ ಲೈವ್ ನಲ್ಲಿ ಹಾಡೋ ಆ ಫೀಲ್ ಇದೆಯಲ್ಲ, ಆ ಖುಷಿ, ಆಮೇಲೆ ಆ ಫೀಲ್, ಅದು ತುಂಬಾನೇ ಸಂತೋಷ ತಂದ್ಕೊಡುತ್ತೆ.

0: ಆಕಾಶವಾಣಿಯ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗೌರಿ ಗಣೇಶ ಹಬ್ಬ ಈ ದಿನ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಬದ್ರಿ ಪ್ರಸಾದ್ ಅವರು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಗೆ. ಈಗ ಒಬ್ಬ ಗಾಯಕ ಹಾಡ್ ಹೇಳಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಭಾಷಾ ಉಚ್ಚಾರಣೆ. ನಮ್ಮಲ್ಲಿ ಎಷ್ಟೋ ಜನ ಬೇರೆ ಭಾಷೆಯ ಗಾಯಕರು ಬಂದು ಹಾಡಿದ್ದಾರೆ, ಹಾಗೆ ನೀವು ಕೂಡ ಅನ್ಯ ಭಾಷೆಗಳಲ್ಲಿ ಹಾಡಿದ್ದೀರಿ. ಭಾಷೆಯ ಉಚ್ಚಾರಣೆ ಸರಿಯಾಗಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ತಯಾರಿ ಹೇಗಿರುತ್ತೆ?
1: ಈಗ ಮ್ಯೂಸಿಕ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಹಾಗಿರುವಾಗ ಇವಾಗ ನಾವು ಯಾವ ಲ್ಯಾಂಗ್ವೇಜ್ ನಲ್ಲಿ ಭಾಷೆನಲ್ಲಿ ಹಾಡಬೇಕು ಅಂತ ಇರ್ತೀವಿ, ಆಮೇಲೆ ಅದಕ್ಕೆ ಹಾಡ್ಗೆ ಯಾರು ಸಾಹಿತ್ಯ ಬರೆದಿರ್ತಾರೆ ಅವ್ರು ಇರ್ಬೇಕು. ಯಾಕೆ ಅಂತಂದ್ರೆ ನಮಗ್ ಗೊತ್ತಿರಲ್ಲ ಅದರದ್ದು ಉಚ್ಚಾರಣೆ ಎಲ್ಲ. ಸೊ ಆ ಭಾಷೆ ಗೊತ್ತಿರೋರು, ಪರಿಣಿತರು, ಸಾಹಿತ್ಯ ಬರೆದಿರೋರು ಅವ್ರು ಇದ್ದಾಗಲ್ಲಿ ಮಹಾಪ್ರಾಣ, ಅಲ್ಪಪ್ರಾಣ ಇದೆಲ್ಲ ಉಚ್ಚಾರಣೆ ಹೇಗಿದೆ, ಒಂದೊಂದಕ್ಕೊಂದೊಂದು ನೇಟಿವಿಟಿ ಇರುತ್ತೆ ಒಂದೊಂದು ಭಾಷೆಗೆ. ಸೊ ಅಕಾರ್ಡಿಂಗ್ಲಿ ಸೊ ಅವ್ರು ಹೇಳ್ಬಿಟ್ಟು, ಸರ್ ನೀವು ಈ ತರ ಹಾಡಿದನ, ಈ ತರ ಹಾಡಿ, ಈ ತರ ಹಾಡಿ ಅಂದಾಗ ಅದನ್ನ ನೋಟ್ ಮಾಡ್ಕೊಂಡು ನಾವು ಬರ್ಕೊಳ್ಳೋದು ಕನ್ನಡದಲ್ಲೇ ಬರ್ಕೊಳ್ಳೋದು.
0: ಸಾಹಿತಿಗಳಲ್ಲಿ ಇರ್ತಾರೆ ಹಾಡೋ ಸಮಯದಲ್ಲಿ, ಸಾಹಿತಿಗಳು
1: ಹೌದು ಇರ್ಲೇಬೇಕು. ಯಾಕೆ ಅಂತಂದ್ರೆ ಅವರೇ ಬರೆದಿರೋದು,
0: ಈ ಪದದ ಉಚ್ಚಾರಣೆ ಇದೇ ರೀತಿ ಆಗ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ.
1: ಯಾಕೆಂದ್ರೆ ನೀವು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಆ ಭಾಷೆ ಕೇಳುಗರು ಇರ್ತಾರಲ್ಲ ಅವ್ರಿಗೆಲ್ಲ ಇದೇನ್ ತಪ್ಪಾಡಿದಾರೆ ಇವರು ಅನ್ನೋದು ಬರುತ್ತೆ. ಆದಷ್ಟು ಸರಿಯಾಗಿ ಹಾಡ್ಬೇಕು. ಸೊ ಸರಿಯಾಗಿ ಹಾಡ್ಬೇಕು ಅಂದ್ರೆ ಗೊತ್ತಿರೋರು ಇರ್ಬೇಕು. ಸೊ ಆ ಭಾಷೆ ಗೊತ್ತಿರೋರು, ತಿಳಿದಿರೋರು ಇದ್ರೆ ಅವ್ರು ಹೀಗ್ ಹಾಡ್ಬೇಕು ಸರ್ ಇದ ಆಕ್ಸೆಂಟ್ ಅಂತ ಹೇಳ್ತಾರೆ. ಅದನ್ನ ನಾವು ಕನ್ನಡದಲ್ಲಿ ಬರ್ಕೋತೀನಿ, ಯಾವ್ದೇ ನಾವು ಭಾಷೆ ಹಾಡಕ್ ಹೋದ್ರು ಇದನ್ನ ಕನ್ನಡದಲ್ಲಿ ಬರ್ಕೊಂಬಿಟ್ಟು ಆಮೇಲೆ ಅವ್ರು ಹೇಳ್ತಾ ಇರೋ ಪಾಯಿಂಟ್ಸ್ ಯಾವ್ದು ಅಂತ ನೋಟ್ ಮಾಡ್ಕೊಂತೀವಿ. ನಾವು ಹಾಡುವಾಗ ಅದನ್ನ ಅಳವಡಿಸ್ಕೋತೀವಿ. ಅಳವಡಿಸ್ಕೊಂಡಾಗ
0: ಉಚ್ಚಾರಣೆ ಸರಿಯಾಗಿ ಬರುತ್ತೆ,
1: ಉಚ್ಚಾರಣೆ ಚೆನ್ನಾಗಿ ಬರುತ್ತೆ. ಹಾಗೆ ಅದ್ರ ಜೊತೆ ಸಂಗೀತ ಸೇರ್ಕೊಂಡಾಗ ನಮ್ ಹಾಡೋ
0: ಜೊತೆಗೆ ಭಾವ ತುಂಬೋದಕ್ಕೂ ಕೂಡ ನಿಮ್ಗೆ ಸಹಾಯ
1: ಖಂಡಿತ.
0: ಕನ್ನಡದಲ್ಲಿ ಹಾಡಬೇಕಾದ್ರೂ ಇದೇ ರೀತಿ
1: ಖಂಡಿತ ಖಂಡಿತ
0: ಆಗ್ಲೂ ಸಾಹಿತಿಗಳು
1: ಹೌದು ಸಾಹಿತಿ ಇರ್ಲೇಬೇಕು. ಯಾಕೆ ಅಂತಂದ್ರೆ ಅವ್ರು ಯಾವಾಗ ಇರ್ಬೇಕು, ಯಾಕಿರ್ಬೇಕು ಅಂದ್ರೆ ಇವಾಗ ಯಾವ್ದೋ ಒಂದು ವರ್ಲ್ಡ್ ಚೇಂಜ್ ಮಾಡ್ಬೇಕು ಅನ್ಕೊಂತಾರೆ. ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಸಿಂಗರ್ ನಾವೆಲ್ಲ ಅನ್ಕೊಂತೀವಿ, ಸರ್ ಇದೇನೋ ಸ್ವಲ್ಪ ಫ್ಲೂಯೆನ್ಸಿ ಇಲ್ಲ, ಇದಕ್ಕೇನಾದ್ರೂ ಒಂದು ಅನ್ಯ ಪದ ಏನಾದ್ರೂ ಕೊಡ್ಬೋದಾ ಅಂತ. ಆವಾಗ ಅದ್ ಕೊಡ್ಬೋದು ಅನ್ನೋರು ಯಾರು, ಸಾಹಿತಿಗಳು. ಸೊ ಅವ್ರು ಇರ್ತಾರೆ, ಓ ಇದನ್ನ ಹೀಗ್ ಮಾಡ್ಕೋಬೋದಾ ಅಂತ ಇನ್ನೊಂದು ವರ್ಡ್ ಕೊಡ್ತಾರೆ, ಅದನ್ನ ಅಳವಡಿಸ್ಕೊಂಡು ಅದಕ್ಕೆ ಹೊಂದೋ ತರ ಅದಕ್ಕೆ ಹಾಡಿದಾಗ ಅಮೋಘವಾಗಿರುತ್ತೆ.

0: ಯಾವ್ಯಾವ ಭಾಷೆಗಳಲ್ಲಿ ಸರ್ ನೀವು ಹಾಡಿರೋದು? ಎಷ್ಟು ಭಾಷೆಗಳಲ್ಲಿ ಹಾಡಿದ್ದೀರಾ?
1: ಸುಮಾರು ಭಾಷೆಗಳಲ್ಲಿ ಹಾಡಿದ್ದೀನಿ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಕೊಂಕಣಿ, ತುಳು, ಇತ್ತೀಚೆಗೆ ಇಟಾಲಿಯನ್ ಭಾಷೆ ಹಾಡಿದ್ದೀನಿ, ರಷ್ಯನ್ ಭಾಷೆ ಹಾಡಿದ್ದೀನಿ, ಹಿಂದಿ ಭಾಷೆ ಹಾಡಿದ್ದೀನಿ.
0: ಎಲ್ಲಾ ಹಾಡುಗಳನ್ನ, ಎಲ್ಲಾ ಭಾಷೆ ಹಾಡುಗಳನ್ನ ಹಾಡುವಾಗ ತಯಾರಿ ಇದೇ ರೀತಿ ಇರುತ್ತೆ?
1: ಇದೇ ರೀತಿ ಸಂಸ್ಕೃತದಲ್ಲಿ ಹಾಡಿದ್ದೀನಿ, ಈ ತರ ಸುಮಾರು ಹಲವಾರು ಭಾಷೆಗಳಲ್ಲಿ.
0: ಈಗ ಬದ್ರಿ ಪ್ರಸಾದ್ ಅವರು ಅಂದ್ರೆ ವರ್ಸಟೈಲ್ ಸಿಂಗರ್, ಎಲ್ಲಾ ರೀತಿ ಹಾಡುಗಳನ್ನು ಹಾಡ್ತಾರೆ. ಭಕ್ತಿ ಸಂಗೀತ ಇರಬಹುದು, ಜನಪದ ಇರಬಹುದು, ಸುಗಮ ಸಂಗೀತ ಇರಬಹುದು, ಹಾಗೆ ಚಿತ್ರ ಸಂಗೀತ, ಅದಂತೂ ಹೇಳೋ ಹಾಗೆ ಇಲ್ಲ. ನಿಮ್ಗೆ ಹೆಚ್ಚು ಖುಷಿ ಕೊಡುವಂತದ್ದು ಯಾವ ಪ್ರಕಾರ ಸಂಗೀತದಲ್ಲಿ?
1: ಮ್ಯೂಸಿಕ್ ಆಸ್ ಎ ಹೋಲ್. ಇವಾಗ ಒಂದು ಮ್ಯೂಸಿಕ್ ಅಂದಾಗ ಅದು ಚೆನ್ನಾಗಿದ್ರೆ, ಒಳ್ಳೆ ಸಾಹಿತ್ಯ, ಒಳ್ಳೆ ಸಂಗೀತ ಅದಕ್ಕೆ ಬಿದ್ರೆ ಚೆನ್ನಾಗಿದ್ದೇ ಇರುತ್ತೆ, ಯಾವುದೇ ಪ್ರಕಾರ ಆಗ್ಲಿ ಅಲ್ವಾ. ನಿಮ್ಗೆ ದೇವರನಾಮ ಆಗಿರ್ಬೋದು, ಫಿಲಂ ಆಗಿರ್ಬೋದು, ತುಂಬಾ ಚೆನ್ನಾಗಿದ್ರೆ ಹಾಡು, ಹಾಡುಗಾರ ಎರಡು ಚೆನ್ನಾಗಿದ್ರೆ ಮನ ಮುಟ್ಬಿಡುತ್ತೆ.
0: ಹೌದು, ಕೇಳುಗರ ಮನ ಮುಟ್ಟ
1: ಅಷ್ಟೇ. ದೇವರನಾಮ ಹಾಡ್ಲಿ, ಏನ್ ಚೆನ್ನಾಗಿ ಹಾಡ್ತೀರಾ ಸರ್ ಅಂತಾರೆ. ಭಾವಗೀತೆ ಹಾಡ್ಲಿ, ಏ ಇದು ಚೆನ್ನಾಗಿ ಹಾಡ್ತೀರಾ ಸರ್, ಫಿಲಂ ಓ ತುಂಬಾ ಚೆನ್ನಾಗಿ ಹಾಡ್ತೀರಾ. ಬಟ್ ಅದರ ಒಂದು ಟೆಕ್ನಿಕಲಿ ಅದರದೇನೋ ಒಂದು ಪಾಯಿಂಟ್ಸ್ ಇರುತ್ತೆ, ಅದನ್ನ ನೋಟ್ ಮಾಡಿ ಅದನ್ನ ಹಾಡಿದಾಗ, ಅಳವಡಿಸ್ಕೊಂಡಾಗ ಅದನ್ನ. ಇವಾಗ ದೇವರ ನಾಮದಲ್ಲಿ ಒಂದೇನೋ ಅಳವಡಿಕೆ ಇದೆ,
0: ಅದಕ್ಕೆ ಬೇಕಾದಂತಹ ಭಾವ, ಆಟಿಟ್ಯೂಡ್ ಅಂತ ಹೇಳ್ತಾರೆ.
1: ಕರೆಕ್ಟ್, ಆ ತರ. ಸೊ ಮನದಟ್ಟ ಆಗಿದ್ರೆ ಅದನ್ನ, ಇದನ್ನ ಹೆಂಗ್ ಹಾಡ್ಬೇಕು ಅಂತ ಹಾಡಿದಾಗ ತುಂಬಾ ಚೆನ್ನಾಗಿದೆ ಸರ್ ದೇವರನಾಮ. ಇವಾಗ ಒಂದ್ ಸುಮ್ನೆ ಒಂದ್ ಕಾಮಿಡಿ ಹೇಳ್ತೀನಿ. ಈಗ ಒಂದ್ ಫಿಲಂ ಸಾಂಗ್ ಇದೆ, ಇವಾಗ ದೇವರನಾಮ ಹಾಡೋ ತರ ನೀವು ಫಿಲಂ ಹಾಡ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ? ಸೊ ಕ್ಲಾಸಿಕಲ್ ಆಗಿ ಆಗ್ಬಿಡುತ್ತೆ. ಇಲ್ಲಿ ರೊಮ್ಯಾಂಟಿಕ್ ಸಾಂಗ್ ಕೊಟ್ಟಿರ್ತಾರೆ, ನೀವು ಕ್ಲಾಸಿಕಲ್ ಆಗಿ ಹಾಡ್ತಾ ಇದ್ರೆ ಅಂತ ಹಾಡಿದ್ರೆ ಚೆನ್ನಾಗಿರಲ್ಲ. ಅದೇ ರೀತಿ
0: ಹಾಡಿಗೆ ಏನ್ ಬೇಕೋ ಅದೇ
1: ಅದೇ ಕೊಡ್ಬೇಕು. ಅದೇ ತರ ಫಿಲಂ ಅಲ್ಲಿ ನಾವೇನ್ ಹಾಡ್ತೀವಿ ಆ ತರ ಒಂದ್ ಭಾವ ನೀವು ದೇವರನಾಮದಲ್ಲಿ ಕೊಡಕ್ ಆಗಲ್ಲ. ದೇವರನಾಮದಲ್ಲೇ ಒಂಥರ ಬೇರೆ ಇರುತ್ತೆ, ಟ್ರೆಡಿಷನಲ್ ಆಗಿ ಅದನ್ನ ಹಾಡೋದು. ಅದರ ಪ್ರಕಾರ
0: ಎಲ್ಲಾ ಪ್ರಕಾರದ ಸಂಗೀತನೂ ನಿಮಗೆ ಬಹಳ ಇಷ್ಟ ಆಗತ್ತೆ.
1: ಇಷ್ಟ ಆಗುತ್ತೆ
0: ಯಾಕಂತ ಹೇಳಿದ್ರೆ ನೀವೊಬ್ರು ಗಾಯಕರು, ಎಲ್ಲಾ ಒಂದು ರೀತಿಯ ಹಾಡುಗಳನ್ನು ಕೂಡ ಇಷ್ಟಪಡ್ತೀರ.
1: ಆಮೇಲೆ ಒಬ್ಬ ಗಾಯಕ ಅಂದ್ರೆ ನನ್ನ ಪ್ರಕಾರ ಎಲ್ಲಾ ತರ ಹಾಡೋ ತರನು ಇರ್ಬೇಕು, ಕಲ್ತಿರ್ಬೇಕು, ಅಟ್ಲೀಸ್ಟ್ ನೋ ಹೌ ಅಂತಾರಲ್ಲ, ಎಕ್ಸ್ಪರ್ಟೀಸ್ ಆಗಕ್ಕಾಗಲ್ಲ. ಯಾಕಂದ್ರೆ ಇಡೀ ಜನ್ಮ ತಗೊಂಡ್ರು ಕಡಿಮೆನೆ, ಅಷ್ಟು ಟೈಮು ಸಾಲದು. ಅಂತ ಲೆಜೆಂಡರಿ SP ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಹತ್ರ ಎಷ್ಟೋ ಸರ್ತಿ ಹೇಳಿದ್ದಾರೆ, ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಬದ್ರಿ ಅಂತ. ಅಂತ ಗಾಯಕರು, ಮೇರು ಗಾಯಕರು, ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇನ್ನ ಮಿಕ್ಕಿದ್ದವರ ನಾವುಗಳೆಲ್ಲ ಹೇಗೆ ಅಂತ.

0: ಹಿರಿಯ ಗಾಯಕರ ಜೊತೆ ಎಲ್ಲ ತುಂಬಾ ಕೆಲಸ ಮಾಡಿದ್ರ ನೀವು ಅಲ್ವಾ, ಅವರ ಜೊತೆ ಒಡನಾಟ ಹೇಗಿತ್ತು, ಆ ಒಂದೆರಡು ಅನುಭವಗಳನ್ನ ಹೇಳೋದಾದ್ರೆ, ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ?
1: ಅಯ್ಯೋ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದ್ರೆ ಅವರು ಹಾಡೋದ್ರಲ್ಲಿ ಅವ್ರ ಅಪ್ರೋಚೆ ಬೇರೆ. ಯಾಕೆಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್, ಎಷ್ಟೋ ಸಾಂಗ್ಗಳು ಸಾವಿರಾರು ಗೀತೆಗಳ ಹಾಡ್ಬಿಟ್ಟಿರ್ತಾರಲ್ಲ, ಅವರ ಅಪ್ರೋಚ್ ಅವಾಗ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕು. ಹೇಗ್ ಹಾಡ್ತಾರ ಅವರು, ಉಚ್ಚಾರಣೆ ಹೇಗಿದೆ, ಆಮೇಲೆ ಆ ಭಾವಕ್ಕೆ ತಕ್ಕಂಗೆ ಅವ್ರ ಎಕ್ಸ್ಪ್ರೆಷನ್ ಹೇಗ್ ಕೊಡ್ತಾರೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಾನು ಎಷ್ಟೋ ನಾನು ಟ್ರ್ಯಾಕ್ ಗಳೆಲ್ಲ ಹಾಡುವಾಗ ಎಸ್ ಪಿ ಸರ್ಗೆ ಇದು ಸಾಹಿತ್ಯ ಎಲ್ಲ ಡಿಕ್ಟೇಟ್ ಮಾಡಿ ಅವರೆಲ್ಲ ಬರ್ಕೊಂಡು ಎಲ್ಲ ಹಾಕ್ತಿ. ಆವಾಗ ನಾನು ಯಾವಾಗ್ಲೂ ಒಂದ್ಸರ್ತಿ ಕೇಳಿದ್ದುಂಟು ಅವ್ರನ್ನ, ಸರ್ ನಿಮ್ಮ ಹತ್ರ ಏನೋ ಒಂದ್ ಕೇಳ್ಬೇಕು, ಕೇಳಲ ನಾನು ಅಂತ. ಏ ಕೇಳಿ ಕೇಳಿ ದಯವಿಟ್ಟು ಕೇಳಿ ಅಂತಂದ್ರು. ಸರ್ ನೀವು ಹಾಡುವಾಗ ಎಷ್ಟೋ ಜನ ಆಕ್ಟರ್ಗಳಿಗೆಲ್ಲ ಹಾಡ್ತೀರಾ, ನೀವು ಸಂವರ್ಧನ್ಗಾಗಿರ್ಬೋದು, ಅಂಬರೀಷ್ ಅವ್ರಿಗಾಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಈ ತರ ಎಷ್ಟೋ ಜನ ಹೀರೋಗಳು ಇರ್ತಾರೆ, ಆದ್ರೆ ನೀವು ಹಾಡುವಾಗ ಕಣ್ಮುಚ್ಕೊಂಡ್ರೆ ಅವರೇ ಹಾಡ್ತಾ ಇದಾರೆ ಅನ್ನೋ ಫೀಲ್ ಬರುತ್ತೆ ಅಭಿಮಾನಿಗಳಿಗೆ, ನಮಗೂ ಅಷ್ಟೇ, ನಾವು ಗ್ರೇಟೆಸ್ಟ್ ಅಭಿಮಾನಿ. ಸೊ ಹೀಗಿರುವಾಗ ಹೇಗ್ ಸಾಧ್ಯ ಅದು ಅಂತ, ಅದಕ್ಕೆ ಏನು ಉತ್ತರ ಕೊಟ್ಟಿರ್ಬೋದು ಅವರು?
0: ನೀವು ಹೇಳಿ ಸರ್.
1: ಅಲ್ಲ ನೋಡಿ, ಅವರು ಓ ಹಂಗೆ ನಾನ್ ಮಾಡ್ ಹಾಡ್ತೀನಿ ಅಂತ ಹೇಳಲಿಲ್ಲ ಅವರು. ಅವ್ರ ಉತ್ತರ ಹೇಗಿತ್ತು ಅಂದ್ರೆ, ಅದು ನಿಮ್ಮ ಅಭಿಮಾನ, ನಿಮ್ ಪ್ರೀತಿ ನನ್ ಬಗ್ಗೆ ಇದೆ, ಅಷ್ಟೊಂದು ಅಪಾರವಾಗಿದೆ, ಹಾಗಿರೋದ್ರಿಂದ ನಿಮ್ಗೆ ಹಂಗ್ ಕೇಳಿಸುತ್ತೆ ಅಂದ್ರು.
0: ಅಂದ್ರೆ ಕ್ರೆಡಿಟ್ ಎಲ್ಲ ಅವರು ಕೇಳಗರಿಗೆ ಕೊಟ್ಬಿಟ್ಟಿದ್ದಾರೆ.
1: ಸರ್ ನೀವ್ ಈ ತರ ಎಲ್ಲ ನೋಡಿ ಅಂತ ನಾನು. ಸೊ
0: ಚೆನ್ನಾಗಿರೋದು
1: ಸರಳತೆ, ಮತ್ತೆ ಡೌನ್ ಟು ಅರ್ತ್ ಅಂತಾರಲ್ಲ, ಆ ತರ ಅವ್ರನ್ನೆಲ್ಲ ನೋಡ್ ಕಲಿಬೇಕು. ಒಳ್ಳೆ ಮೇರು ಗಾಯಕ ಅದಕ್ಕಿಂತ ಮುಂಚೆ ಏನು ಅಂದ್ರೆ ಒಳ್ಳೆ ಹ್ಯೂಮನ್ ಬೀಯಿಂಗ್. ಎಲ್ಲರೂ ಅಷ್ಟೇ, ಒಂದ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗ

0: ಅದು ತುಂಬ ಇಂಪಾರ್ಟೆಂಟ್.
1: ಹೌದು ನೋಡಿ, ಟ್ಯಾಲೆಂಟ್ ಇರೋರ್ನೆಲ್ಲ ಜನ ನೆನಪಿಸ್ಕೊಳ್ಳೋದಿಲ್ಲ ಅಲ್ವಾ? ಸೊ ಅದರ ಜೊತೆಗೆ
0: ಒಳ್ಳೆ ವ್ಯಕ್ತಿ,
1: ಅವರ ವ್ಯಕ್ತಿತ್ವ ಕೂಡ ಜನರ ಮನ ಮುಟ್ಟಬೇಕು ಅಂತ ಹೇಳಿದ್ರೆ ವ್ಯಕ್ತಿತ್ವ
0: ಮುಖ್ಯ
1: ಆಗತ್ತೆ ಅಲ್ಲ. ಸೊ ಹಾಗಾಗಿ ಎಸ್ ಪಿ ಬಿ ಅವರು ಈಗ್ಲೂ ಕೂಡ ನೋಡಿ
0: ಎಲ್ಲರೂ. ಜಾನಕಮ್ಮ ಅವರು,
1: ಜಾನಕಮ್ಮ ಅವ್ರ ಜೊತೆ ಯಾವ್ದಾದ್ರು ನೆನಪಿದ್ಯಾ ಸರ್?
0: ಜಾನಕಮ್ಮ ಅವ್ರ ಜೊತೆ ನಾನು ಅವಾರ್ಡ್ ತಗೊಳ್ಳುವಾಗ ಅವರು ಬಂದಿದ್ರು ಅವತ್ತು, ಅವ್ರ ಹತ್ರ ನಾನು ಅವಾರ್ಡ್ ತಗೊಂಡೆ, ಆರ್ಯಭಟ್ಟ ಅವಾರ್ಡ್, ತುಂಬಾ ಖುಷಿ ಕೊಟ್ಟಿತ್ತದು. ಹಾಗೆ ಅವ್ರ ಜೊತೆ ಒಂದು ಹಾಡು ಹಾಡಿದೀನಿ ನಾನು, ಬಟ್ ಆ ಹಾಡಿಗೆ ಜ್ಞಾಪಕ ಇಲ್ಲ ಇವಾಗ ಸದ್ಯಕ್ಕೆ, ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಹಾಡಿದ್ದು. ಡಿವೋಷನಲ್ ಆಲ್ಬಮ್ ಅಲ್ಲಿ ರಾಮನ್ ಮೇಲೆ ಅವರು ನಾನು ಒಟ್ಟಿಗೆ ಹಾಡಿರೋ, ಅದು ತುಂಬಾನೇ ಖುಷಿ ಕೊಟ್ಟಿದೆ ನಂಗೆ. ಆಮೇಲೆ ಸುಮಾರು ಕಾರ್ಯಕ್ರಮಗಳಲ್ಲೆಲ್ಲ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಾ?

0: ಬದ್ರಿ ಪ್ರಸಾದ್ ಅವರೇ, ಈ ಚಿತ್ರರಂಗದ ಹಿರಿಯರ ಜೊತೆ ಒಡನಾಟ ಹೇಗಿತ್ತು ಅಂತ ಹೇಳಿದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ಹಂಚ್ಕೊಂಡ್ರಿ ನೀವು, ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತ, ಹಾಗೆ ಎಸ್ ಜಾನಕಿ ಹಾಗೆ ಎಲ್ಲಾ ಮಹನೀಯರ ಜೊತೆ ನೀವು ಕೆಲಸ ಮಾಡಿದ್ದೀರಾ, ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನೀವು ಎ ಆರ್ ರೆಹಮಾನ್ ಅವ್ರ ಜೊತೆನೂ ಕೂಡ ಕೆಲಸ ಮಾಡಿದ್ದೀರಾ, ಆ ಅನುಭವ ಹೇಗಿತ್ತು?
1: 2005 ನಲ್ಲಿ ಅವ್ರದ್ದು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಅವ್ರದ್ದು 3D ಶೋ ಆಗುತ್ತೆ, ಮ್ಯೂಸಿಕಲ್.
0: 21 ವರ್ಷದ ಹಿಂದೆ
1: ಅನ್ನೋದು. ಅವಾಗ ಕರ್ನಾಟಕದಿಂದ ನಾನು ಒಬ್ಬನೇ ಗಾಯಕ ಆ ಸ್ಟೇಜ್ ಅಲ್ಲಿ, ಎಲ್ಲರೂ ಚೆನ್ನೈಯಿಂದ ಅಥವಾ ಬಾಂಬೆಯಿಂದ ಎಲ್ಲ ಬಂದಿರ್ತಾರೆ. ಅದರಲ್ಲಿ ಚಿತ್ರಮ್ಮ ಇರ್ತಾರೆ, ಅಲ್ಕಾ ಯಾಜ್ಞಿಕ್, ಸಾಧನಾ ಸರ್ಗಮ್ ಅವರು, ಹಾಗೆ ಹರಿಹರನ್ ಅವರು,
0: ಘಟಾನುಘಟಿಗಳೇ.
1: ಅಲ್ಲಿ ನಾನು ಒಂದು ಎರಡು ಹಾಡುಗಳನ್ನ ಹಾಡ್ತೀನಿ, ಮುಕ್ಕಾಲ ಮುಕಾಬ್ಲಾ ಹಾಡ್ತೀನಿ. ಅದನ್ನ ಹಾಡಿದ ತಕ್ಷಣನೇ ರೆಹಮಾನ್ ಅವರು ಕ್ಲಾಪ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ನನಗೆ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಮೊಮೆಂಟ್ ಅದು, ಅಂಡ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಆಗಿದೆ, ಅಂಡ್ ತುಂಬಾನೇ ಸಂತೋಷ ತಂದ್ಕೊಡ್ತದು. ಯಾಕೆ ಅಂತಂದ್ರೆ ಫಸ್ಟ್ ರೆಹಮಾನ್ ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ ಹಾಡಿದ್ರಿ, ಫಂಟಾಸ್ಟಿಕ್ ಸಿಂಗಿಂಗ್ ಅಂತ. ಅದಾದ್ಮೇಲೆ ಬಂದ್ರೆ ಈ ಕಡೆ ಬಂದ್ರೆ ಚಿತ್ರಮ್ಮ ಹೇಳ್ತಾರೆ, ನಾ ಅವ್ರನ್ನ ಯಾವಾಗ್ಲೂ ಮೀಟ್ ಮಾಡ್ತಿರ್ತಿದ್ದೆ ಸ್ಟುಡಿಯೋನಲ್ಲಿ. ಸೊ ಹೇಳೋರು, ಏ ಬದ್ರಿ ಯು ಸಾಂಗ್ ಸೋ ವೆಲ್ ಆಸ್ ಯೂಶುವಲ್ ಅಂತ ಸುಮ್ನೆ ಹಂಗ ಹೇಳಿದ ತಕ್ಷಣ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಅಂಡ್ ಹರಿಹರನ್ ಅವರು, ವೆರಿ ನೈಸ್ ವಾಯ್ಸ್, ಇಟ್ಸ್ ಲೈಕ್ ಬಟರ್ ಅಂತ ಅಂದ್ರು ಆತರ. ಆಮೇಲೆ ಸಾಧನ ಸರ್ಗಮ್, ಲವ್ಲಿ ವಾಯ್ಸ್, ಬ್ಯೂಟಿಫುಲ್ ಸಿಂಗಿಂಗ್ ಅಂತ. ಆಮೇಲೆ ಅಲ್ಕಾ ಯಾಜ್ಞಿಕ್, ಓ ವೆರಿ ನೈಸ್ ಸಿಂಗಿಂಗ್, ವೆರಿ ನೈಸ್ ಸಿಂಗಿಂಗ್.
0: ಟ್ರೂ ಹಾನರ್ ಅಲ್ಲ ಸರ್ ಅದು.
1: ಮತ್ತೆ ಎಲ್ಲಾರು ಹಂಗೆ ಅಪ್ರಿಶಿಯೇಟ್ ಮಾಡುವಾಗ ತುಂಬಾನೇ ಚೆನ್ನಾಗಿತ್ತು. ಇಟ್ ವಾಸ್ ಅ ಫಂಟಾಸ್ಟಿಕ್ ಮೂಮೆಂಟ್ ಫಾರ್ ಮೀ, ಅಂಡ್ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅವೆಲ್ಲ. ಯಾಕೆಂದ್ರೆ ಅಷ್ಟು ಜನ ಒಟ್ಟಿಗೆ ಎಲ್ಲ ಸಿಕ್ಬೇಕು ಅಂದ್ರೆ ಐ ಶೇರ್ ದ ಸ್ಟೇಜ್.
0: ಅದರಲ್ಲೂ ಕರ್ನಾಟಕನ ಪ್ರತಿನಿಧಿಸಿದಂತಹ ಗಾಯಕ ನೀವು ಅವತ್ತು, ಜೊತೆಗೆ ಎಲ್ಲರೂ ಕೂಡ ನಿಮ್ಮ ಒಂದು ಹಾಡುಗಾರಿಕೆನ ಪ್ರಶಂಸೆ ಮಾಡಿದ್ರು, ಅದನ್ನ ಗುರುತಿಸಿ ಅನ್ನುವಂಥದ್ದು ನಿಜಕ್ಕೂ ಒಂದು ತುಂಬಾನೇ ಹೆಮ್ಮೆ ಅನ್ನುವಂಥ ವಿಷಯ. ಹೌದು ಹೌದು ಹೌದು.
1: ಪ್ರೌಡ್ ಫೀಲ್.

0: ಚಿತ್ರರಂಗ ಅಂದ್ರೆ ಹಾವು ಏಣಿಯಾಟ, ಏಳು ಬೀಳ್ಗಳು ಇದ್ದೇ ಇರುತ್ತೆ. ನೀವು ಅದ್ರ ಬಗ್ಗೆ ಹೇಳೋದಾದ್ರೆ
1: ಎಲ್ಲರ ಜೀವನದಲ್ಲೂ ಹಾವು ಏಣಿಯಾಟ ಇದ್ದೇ ಇರುತ್ತೆ. ಆಮೇಲೆ ಒಂದು ಫಾರ್ಮುಲಾ ಇಲ್ಲ, ಇವಾಗ ಹೀಗೆ ಮಾಡಿದ್ರೆ ಬರೀ ಏಣಿ, ಹೀಗ್ ಮಾಡಿದ್ರೆ ಬರೀ ಹಾವು ಇಳ್ಕೊಂಡ್ ಬರ್ತೀರಾ, ಆ ತರ ಏನೂ ಇಲ್ಲ. ಯಾರಿಗೂ ಗೊತ್ತೇ ಇಲ್ಲ. ಇವಾಗ ಯಾರೋ ಅನ್ಕೊಂಡಿರ್ತಾರೆ ಈ ತರ ಮಾಡಿದ್ರೆ ಹಿಟ್ ಆಗ್ಬಿಡತ್ತೆ ಸಿನಿಮಾ, ಹಿಟ್ ಆಗೋದೇ ಇಲ್ಲ, ಫ್ಲಾಪ್ ಆಗ್ಬಿಡತ್ತೆ. ಇನ್ಯಾವ್ದೋ ಏನೋ ಲೋ ಬಡ್ಜೆಟ್ ಏನೋ ಮಾಡಿದಾರೆ ಸರ್ ಏನೋ, ಅದ್ ನೋಡಿದ್ರೆ ಎಲ್ರಿಗೂ ಇಷ್ಟ ಆಗಿ ಸೂಪರ್ ಹಿಟ್ ಆಗ್ಬಿಡತ್ತೆ. ಅದು ಅವ್ರು ಹಾಕಿರೋ ಬಂಡವಾಳ ಕಡಿಮೆನೆ, ಆದ್ರೆ ಅವ್ರ ರಿಟರ್ನ್ಸ್ ನೋಡಿದ್ರೆ ಒಳ್ಳೆ ಕೋಟ್ಯಾಂತರ ರೂಪಾಯಿ. ಎಲ್ಲದಕ್ಕೂ ಫಾರ್ಮುಲಾ ಇಲ್ಲ. ಅದು ಆ ಟೈಮ್ ನಲ್ಲಿ ಯಾವ್ದು ಇಷ್ಟ ಆಗತ್ತೆ ಅದೇ ಮ್ಯಾಟರ್ ಆಗೋದು.
0: ಅಲ್ಲೂ ಕೂಡ ಅದೃಷ್ಟ
1: ಖಂಡಿತ
0: ಅಲ್ವಾ,
1: ಖಂಡಿತ
0: ತುಂಬಾ ಯಶಸ್ವಿ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆಲ್ಲ ಎಲ್ಲೋ ಒಂದ್ ಕಡೆ ಫ್ಲಾಪ್ ಆಗ್ಬಿಡುತ್ತೆ. ಹೌದು, ನೀವ್ ಹೇಳಿದ ಹಾಗೆ. ಸೊ ಹಾಗೆ ಜೀವನದಲ್ಲಿ ಹಾವು ಏಣಿ ಆಟ,
1: ಹಾವು ಏಣಿ ಆಟ ಇದ್ದೇ ಇರತ್ತೆ.
0: ಅವಕಾಶ ಸಿಕ್ತಾಗ ಹತ್ತುತ್ತಾ ಇರಬೇಕು.
1: ನಮ್ಮ ಪರಿಶ್ರಮ ಯಾವಾಗ ನಿರಂತರವಾಗಿರ್ಬೇಕು. ಇವಾಗ ಏನೋ ಸಿಗ್ತಾ ಇಲ್ಲ ಆಪರ್ಚುನಿಟಿ, ಅಥವಾ ಯಾವಾಗ್ಲೋ ಸಿಗತ್ತೆ ಅಂತ ಅಂದ್ಬಿಟ್ಟು ಅಯ್ಯೋ ಹತಾಶೆ ಆಗಿ ಅಯ್ಯೋ ನಂಗೇನಪ್ಪ ಇದು ಅನ್ನೋ ತರ ಮಾಡ್ಕೋಬಾರ್ದು. ಅವಾಗ ನಮ್ ಪರಿಶ್ರಮ ಏನಿದೆ ಪ್ರಾಕ್ಟೀಸ್ ಮಾಡೋದು, ಆ ತರ ಮಾಡ್ತಾ ಇದ್ರೆ ಅವಕಾಶ ಬಂದೇ ಬರಲೇ.
0: ಪರಿಶ್ರಮ ನಿರಂತರವಾಗಿ, ನಿರಂತರ ಕಲಿಕೆನೂ ಇರಬೇಕು, ಪರಿಶ್ರಮನೂ ಇರಬೇಕು. ಆಗ ನಮ್ಗೆ ಅವಕಾಶ ಸಿಕ್ತಾಗ ನಾವು ಯಶಸ್ಸನ್ನ ಕಾಣೋದನ್ನ,
1: ಅವಾಗ ಯಶಸ್ಸಾಗಿ ಆಟೋಮೆಟಿಕ್ ಬರುತ್ತೆ.

0: ಹಾಗೆ ನೀವು ನಿಮ್ಮ ಚಿತ್ರರಂಗದ ಜರ್ನಿ ಬಗ್ಗೆ ನೀವು ಹೇಳೋದಾದ್ರೆ ಸರ್.
1: ಚಿತ್ರರಂಗದ ಜರ್ನಿ ಅಂತಂದ್ರೆ ಅಳಿಯಾಲ ಮಗಳ ಗಂಡ ನಂದು ಫಸ್ಟ್ ಸಿನಿಮಾ, ಆಮೇಲೆ ಸುಮಾರು ಸಿನಿಮಾಗಳಿಗೆ ರೆಗ್ಯುಲರ್ ಆಗಿ ಹಾಡೋ ಅವಕಾಶ ಸಿಗ್ತಾ ಇರ್ತಿತ್ತು. ಯಾವ ಸ್ಟುಡಿಯೋನಲ್ಲಿ ಇರ್ತೀವಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಈ ಸ್ಟುಡಿಯೋಗೆಲ್ಲ ಹೋಗಿದ್ರೆ ಇನ್ನೊಂದ್ ಸ್ಟುಡಿಯೋಯಿಂದ ಫೋನ್ ಬಂದಿರೋದು, ಸರ್ ನೀವು ಅಲ್ಲಿಗೆ ಬಂದು ಹಾಡ್ಬೇಕು ಅಂತ, ನಾನು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದೆ. ಸೊ ಅಲ್ಲಿಗೆ ಹೋಗಿ ಹಾಡೋದು, ಅಲ್ಲಿಂದ ಇನ್ನೊಂದ್ ಸ್ಟುಡಿಯೋ, ಈ ತರ ಎಷ್ಟೋ ವರ್ಷಗಳು ಆಗಿದೆ. ಆ ತೃಪ್ತಿ ಇದೆಯಲ್ಲ, ದಟ್ಸ್ ಓಕೆ. ಯಾಕೆಂದ್ರೆ ನಮ್ಗೆ ಇವಾಗ ಮಧ್ಯರಾತ್ರಿ ನಾನು ಹಾಡಿದ್ದು ಉಂಟು ಎಷ್ಟೋ ಹಾಡುಗಳು. ಇವಾಗ ನೀವು ಹೇಳಿದ್ರೆ ನಿನ್ನ ಮನೆವರೆಗೂ ನನ್ ಸಾಂಗ್. ಸೊ ಇದನ್ನ ಅಭಿಮಾನ್ ರಾಯ್ ಮ್ಯೂಸಿಕ್ ಡೈರೆಕ್ಟರ್, ಇಸ್ ಅ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್, ಅಂಡ್ ಈ ಹಾಡ್ನ ಜಯಂತ್ ಕಾಯ್ಕಿಣಿ ಅವ್ರು ಬರ್ದಿರೋದು, ಆಯ್ತಾ, ರಾವಣ ಅಂತ ಒಂದ್ ಸಿನಿಮಾ, ನಮ್ ಯೋಗಿ ಅವರು ಆಕ್ಟ್ ಮಾಡಿರೋದು. ಸೊ ಇದನ್ನ ಹಾಡಿದಾಗ ಒಂಥರ ಅಲ್ಲೇ ನಮ್ಗೆ ರಿಸಲ್ಟ್ ಹೇಗೆ ಅಂತಂದ್ರೆ, ನಾವು ಸ್ಟುಡಿಯೋನಲ್ಲಿ ಇದನ್ನ ಹಾಡ್ನ ಜಯಂತ್ ಕಾಯ್ಕಿಣಿ ಅವರು ಬರ್ದಿರೋ ಸಾಹಿತ್ಯನ ಈ ಟ್ಯೂನ್ಗೆ ಹೀಗಿದೆ ಅಂತ ಹೇಳಿ ಅದನ್ನ ಇಮ್ಯಾಜಿನ್ ಮಾಡಿ ಈ ತರ ಹಾಡಿದ್ರೆ ಹೇಗೆ ಅಂತ. ಸೊ ಅದನ್ನ ಹಾಡಿ ಸ್ಟುಡಿಯೋನಲ್ಲಿ ಇರೋರೆಲ್ಲರೂ ಓ ಅಂತ ಇದ್ರು, ಏ ಸೂಪರ್ ಸಾ, ಸೂಪರ್ ಹಿಟ್ ಸಾಂಗ್ ಇದು ಡೆಫಿನೆಟ್.
0: ಅಲ್ಲೇ
1: ಗೊತ್ತಾಗ್ತದೆ. ಆಮೇಲೆ ಇದನ್ನ ನಮ್ಮ ಬಾಂಬೆ ಸಿಂಗರ್ ಹಾಡ್ಬೇಕು ಅಂತಿತ್ತು, ಈ ಹಾಡ್ನ ಸೋನು ನಿಗಮ್ ಅವ್ರು ಹಾಡ್ಬೇಕು ಅಂತಿತ್ತು. ಆಮೇಲೆ ನಂಗೆ ಅಭಿಮನ್ ರಾಯ್ ಹೇಳಿದುಂಟು, ನನ್ನ ಒಳ್ಳೆ ಸ್ನೇಹಿತ ಗೆಳೆಯ, ಸೊ ನೋಡೋಣ, ಯಾಕೆಂತಂದ್ರೆ ಯು ಆರ್ ವೆರಿ ಟ್ಯಾಲೆಂಟೆಡ್ ಅಂಡ್ ನೀ ಇದನ್ನ ಹಾಡಿದಾಗ ಖಂಡಿತ ನೋಡೋಣ ಮುಂದಕ್ಕೆ, ನೀ ಜಸ್ಟಿಸ್ ಮಾಡೇ ಮಾಡ್ತೀಯ ಈ ಸಾಂಗ್ಗೆ ಅಂತ ನಂಗೆ ಗೊತ್ತು ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು ನಾನು ಅದನ್ನ ಹಾಡಿದೆ. ಅದನ್ನ ಹಾಡಿ ಅದಾದ್ಮೇಲೆ ಕೇಳಿಸಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ, ಆಮೇಲೆ ಇವರು ತಕ್ಷಣ ಹಾಡಾಯ್ತಾ ಅಂತ, ಹ್ಞೂ ಹಾಡಾಯ್ತು ಸರ್ ಅಂತ. ಹ್ಞೂ ಹಾಡ್ಬಿಟ್ರಾ ಅಂತ ಸೋನು ನಿಗಮ್ ಹಾಡ್ಬಿಡು, ಹಾಡಿದಾರೆ ಕೇಳಿ. ಕೇಳಿಸಿದ ತಕ್ಷಣ ಇದು ಹಾಡನ್ನ

0: ಸರ್, ನಮ್ಮ ಬದರಿ ಪ್ರಸಾದ್ ಅವ್ರು ಹಾಡಿರೋದಿದು ಅಂದ್ರೆ, ಹೌದಾ ಸರ್, ಸಖತ್ತಾಗಿ ಹಾಡಿದಾರೆ ಸರ್ ಅಂತ
1: ಹಾ
0: ತಕ್ಷಣನೇ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಇವ್ರದೇ ಇರಲಿ ಅಂತ ಡಿಸೈಡ್ ಮಾಡಿ ಇಮ್ಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿ, ಸರ್ ನಿಮ್ದೇ ಸರ್ ನೇಟಿವಿಟಿ ತುಂಬಾ ಚೆನ್ನಾಗಿದೆ ಈ ಸಾಂಗ್ ಅಲ್ಲಿ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ವೇರಿಯೇಷನ್ಸ್ ಎಲ್ಲ ಏನ್ ಚೆನ್ನಾಗಿದೆ ಸರ್, ಖಂಡಿತ ದಯವಿಟ್ಟು ಈ ಸಾಂಗ್ ನಿಮ್ಮ ವಾಯ್ಸ್ ನಲ್ಲಿ ಇಟ್ಕೋತೀವಿ ಅಂತ ಅಂದ್ರು. ಅದಕ್ಕಿಂತ ಸಂತೋಷ ಇನ್ಯಾವುದಿಲ್ಲ.
1: ಅಲ್ವಾ,
0: ಅಂಡ್
1: ಖಂಡಿತ
0: ಇವತ್ಗೂ ಅದು ಎಲ್ಲಾ ವಾಹಿನಿಗಳಲ್ಲಿ
1: ಹೌದು,
0: ಎಲ್ಲದ್ರಲ್ಲೂ ಬರ್ತಾ ಇರುತ್ತೆ.
1: ನಮ್ಮಲ್ಲೂ ಯಾವಾಗ್ಲೂ ಹೋಗ್ತಾ ಇರುತ್ತೆ.

0: ಆಕಾಶವಾಣಿ ಜೊತೆಗೆ ನಂಟು ನಿಮ್ ಜೊತೆ?
1: ನಂದು ಆಕಾಶವಾಣಿ ನಂಟು ತುಂಬಾ ಚಿಕ್ಕ ವಯಸ್ಸಿಂದಾನೆ.
0: ಕೇಳೋದ್ರ ಮೂಲಕ?
1: ಕೇಳೋದ್ರ ಮೂಲಕ ಅಲ್ಲ, ಹಾಡೋದ್ರ ಮೂಲಕ.
0: ಆಕಾಶವಾಣಿಗೆಲ್ಲ ಒಂದು ಹಾಡಿ
1: ಬಂದು ಹಾಡಿರ್ತಿದ್ದೆ ಅವಾಗ, ಇದು ಬಾಲಭವನ ಅಂತ ಒಂದು ಕಾರ್ಯಕ್ರಮ,
0: ಆಮೇಲೆ
1: ಬಾಲಜಗತ್ತು, ಕರೆಕ್ಟ್, ಬಾಲಜಗತ್ತು ಅಂತ ಅದ್ರಲ್ಲೆಲ್ಲ ಹಾಡ್ತಾ ಇದ್ದೆ.
0: ತಾಯಿಯವ್ರು ಕರ್ಕೊಂಡು ಬರ್ತಾ ಇದ್ರ
1: ಆವಾಗ? ಅಮ್ಮನು ಬಂದಿದ್ದಾರೆ ಸುಮಾರು ಸರ್ತಿ, ಬಟ್ ಅವಾಗೆಲ್ಲ ಯಾವ್ದೋ ಒಂದು ಗ್ರೂಪ್ ಇರೋದು, ಏ ತುಂಬಾ ಚೆನ್ನಾಗಿ ಹಾಡ್ತಾನೆ ಬದ್ರಿ ಹೋಗೋಣ. ಸೊ ಈ ತರ ಎಲ್ಲ ಬಂದು ನಾನು ಇಂಡಿವಿಜುವಲ್ ಎಲ್ಲ ಹಾಡಿದೀನಿ ಇಲ್ಲಿ, ಈ ಹಾಡ್ನ ನೀ ಹಾಡ್ಬಿಡು ಬದ್ರಿ ಅಂತ ಹೇಳೋರು. ಸೊ ಅದನ್ನ ಹಾಡಿರ್ತಿದ್ದೆ. ಆವಾಗ ಯಾರ್ಯಾರು ಇರ್ತಿದ್ರು ಇಲ್ಲಿ ಸ್ಟಾಫ್ ಎಲ್ಲ, ಅವಾಗೆಲ್ಲ ಖುಷಿ ಪಡೋರು, ಏನ್ ಚೆನ್ನಾಗಿ ಹಾಡ್ತಾನೆ ಹುಡುಗ ಅಂತೆಲ್ಲ. ಸೊ ತುಂಬಾನೇ ಖುಷಿ ಆಗೋದು. ಆಮೇಲೆ ಎಷ್ಟೋ ನಮ್ಮ ಹೈಸ್ಕೂಲ್ ನಲ್ಲಿ ಇರೋವಾಗೆಲ್ಲ ಬರ್ತಿರ್ತಿದ್ದೆ, ಆವಾಗ ಆ ಹಾಡ್ಗಳನ್ನ ಇಲ್ಲಿ ನಾ ಹಾಡಿದಾಗ ತುಂಬಾನೇ ಸಂತೋಷ ಕೊಟ್ಟಿದ್ದುಂಟು. ಅಂಡ್ ಇತ್ತೀಚೆಗೆ ಎಫ್ ಎಂ ರೈನ್ಬೋ,
0: ಆಕಾಶವಾಣಿ ಎಫ್ ಎಂ ರೈನ್ಬೋ,
1: ಮ್ಯೂಸಿಕಲ್ ಇಯರ್ಸ್.

0: ಇದು ಅತ್ಯಂತ ಪ್ರೀತಿಯ ಗೆಳೆಯ ಎನ್ ರಘು, ಸ್ಟೇಷನ್ ಡೈರೆಕ್ಟರ್ ಆಗಿದ್ರು. ಅವರು ಆಕ್ಚುಲಿ ಇದೊಂದು ಸಾಂಗ್ ಇದೆ, ಖಂಡಿತ ಹಾಡ್ಕೊಡ್ಬೋದಾ ಬದ್ರಿ ಅಂತ. ಖಂಡಿತ ಹಾಡ್ತೀನಿ, ನಾನು ಯು ಎಸ್ ಅಲ್ಲಿ ಇದ್ದಾಗ, ಸೊ ಯು ಎಸ್ ಇಂದ ಬಂದ ತಕ್ಷಣನೇ ಹಾಡ್ಕೊಡ್ತೀನಿ ಅಂತ. ಯು ಎಸ್ ಇಂದ ಬಂದಿದ್ದ ದಿನಾನೇ ಈ ಹಾಡನ್ನ ರೆಕಾರ್ಡ್ ಮಾಡಿದ್ದೆ ನಾನು. ನಾನು ಆಮೇಲೆ ಲಕ್ಷ್ಮೀ ನಾಗರಾಜ್ ಹಾಡಿದ್ದಿದ್ದು ಸಾಂಗ್, ತುಂಬಾನೇ ಚೆನ್ನಾಗಿತ್ತು.
1: ಇಷ್ಟು ಚೆನ್ನಾಗಿ ಬಂದಿದೆ,
0: ತುಂಬಾ ಇಷ್ಟ ಆಯ್ತು ನಂಗೆ ಇದೂ. ಆಮೇಲೆ ರಘುನು ಅಷ್ಟೇ, ನಿಮ್ಗೆ ವೇರಿಯೇಷನ್ಸ್ ಎಲ್ಲ ಸ್ವಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಯಾವ ತರ ಆದ್ರೂ ನೋಡಿ ಅಂತೆಲ್ಲ ಹೇಳಿ ತುಂಬಾ ಚೆನ್ನಾಗಿತ್ತು. ಅಂಡ್ ವಿ ವರ್ ಎಂಜಾಯಿಂಗ್ ಸೋ ಮಚ್ ಅಂದ್ರೆ ಅವತ್ತು
1: ಅದನ್ನ ಎಂಜಾಯ್ ಮಾಡಿದ್ರಿ. ಈಗ ಪ್ರತಿನಿತ್ಯ ನಮ್ ಕೇಳೋ ಎಂಜಾಯ್ ಮಾಡ್ತಿದ್ದಾರೆ,
0: ಅದನ್ನ ನೋಡಿ ನಾವ್ ಎಂಜಾಯ್ ಮಾಡ್ತಿದೀವಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ.
1: ನೀವೀಗ ಸಾಂಸ್ಕೃತಿಕ ರಾಯಭಾರಿಯಾಗಿ ಹಲವಾರು ದೇಶಗಳನ್ನ ಸುತ್ತಿದ್ದೀರಾ, ಅಲ್ಲಿ ಒಬ್ಬ ಕನ್ನಡಿಗನ್ನ ಅಲ್ಲಿರೋ ಕನ್ನಡಿಗರು ನೋಡಿದಾಗ ಅವರ ಪ್ರತಿಕ್ರಿಯೆ ಹೇಗಿರ್ತಿತ್ತು?
0: ತುಂಬಾ ಚೆನ್ನಾಗಿರುತ್ತೆ, ಯಾಕೆ ಅಂತಂದ್ರೆ ಮೇನ್ ಕನ್ನಡಿಗರೇ ಅಲ್ಲಿರ್ತಾರೆ.
1: ಹೌದು ಹೌದು,
0: ಎಲ್ಲಾ ದೇಶಗಳಲ್ಲೂ ಹಬ್ಬ ಬಿಡಿದಾರಲ್ವಾ, ಎಲ್ಲಾ ಕಡೆ ಇರ್ತಾರೆ. ಅಂದ್ರೆ ಏನಂದ್ರೆ ಇಲ್ಲಿ ಇರಲ್ಲ ಅವರು, ಬೆಂಗಳೂರಲ್ಲಿ ಇರಲ್ಲ ಅಥವಾ ಕರ್ನಾಟಕದಲ್ಲಿ ಇರಲ್ಲ, ಎಷ್ಟೋ ವರ್ಷಗಳಿಂದ ಹೊರದೇಶದಲ್ಲಿ ಇರ್ತಾರೆ. ಆದ್ರೂ ಕೂಡ ಅವ್ರಿಗಿರೋ ಆಸಕ್ತಿ, ಇಂಟ್ರೆಸ್ಟ್, ನಮ್ಮವರು ಅನ್ನೋ ಪ್ರೀತಿ,
1: ಸೊ
0: ಈ ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅವರು, ಯಾವ್ದು ಹಾಡಿದ್ದಾರೆ ಹೊಸದು ಈ ತರ ಎಲ್ಲ ಕೇಳಿದಾಗ ಅವ್ರ ಖುಷಿ ತಂದು ಕೊಟ್ಟಿರುತ್ತಲ್ಲ. ಸೊ ಈ ವರ್ಷ ನಾವು ಬದರಿ ಪ್ರಸಾದ್ ಅವ್ರನ್ನ ಕರ್ಸ್ಕೊಳ್ಳೋಣ ಅಂತ, ಸೊ ಆ ತರ ಹೋಗಿರ್ತೀನಿ ನಾನು. ಹೋದಾಗ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೆ ಹಾಡುಗಳೆಲ್ಲ ನನಗೆ ಲಿಸ್ಟ್ ಬರುತ್ತೆ, ಸರ್ ಇದನ್ನ ಹಾಡ್ಬೇಕು ಇದನ್ನ ಹಾಡ್ಬೇಕು ಇದನ್ನ ಹಾಡ್ಬೇಕು ಆ ತರ. ಯೂಶಲಿ ನನ್ನ ಕಾನ್ಸರ್ಟ್ ಅಲ್ಲೆಲ್ಲ ಶಾರದೆ ದಯ ತೋರಿದೆ ಅಂತ ಒಂದು ಹಾಡಿದೆ ಮಲಯಮಾರುತ ಸಿನಿಮಾದು, ಅದು ನನ್ನ ಸಿಗ್ನೇಚರ್ ಸಾಂಗ್ ಅದು. ಯಾಕೆ ಅಂತಂದ್ರೆ ನಮ್ಮಮ್ಮನ ಹೆಸರು ಶಾರದಾ, ನಾನು ಮೊಟ್ಟ ಮೊದಲ ಬಾರಿಗೆ ಶೃಂಗೇರಿನಲ್ಲಿ ಶಾರದಾಂಬ ಮುಂದೆ ಹಾಡ್ತೀನಿ ಅದನ್ನ.
1: ಈಗಲೂ ಒಂದ್ ಲೈನ್ ಹೇಳಕ್ ಆಗತ್ತಾ ಸರ್?
0: ಖಂಡಿತ ಹಾಡ್ತೀನಿ. ಅಮ್ಮ ಇದ್ರವಾಗ, ಇವಾಗ ಅಮ್ಮ ಇಲ್ಲ ನನ್ ಜೊತೆ, ಬಟ್ ಅವ್ರು ಯಾವಾಗ್ಲೂ ಸದಾಕಾಲ ನನ್ ಜೊತೆ ಇದ್ದೇ ಇದಾರೆ, ಇಫ್ ನಾಟ್ ಫಿಸಿಕಲಿ.
1: ಮೊದಲ ಗುರು,
0: ಮೊದಲ ಗುರು ನನ್ನ ಮಾತೃಶ್ರೀ. ಅವಾಗ ಅಲ್ಲಿ ಹಾಡಿದಾಗ ಶಾರದಾಂಬ ಇಂದ ದೇವಿಯಿಂದ ಪ್ರಸಾದ ಆಗತ್ತೆ ತುಂಬಾ. ಅಮ್ಮ ತುಂಬಾ ಟ್ರೆಡಿಷನಲ್, ಆಮೇಲೆ ದೇವ್ರ ಪೂಜೆ ತುಂಬಾ, ಅವ್ರಿಗದ್ ನೋಡಿ ಪ್ರಸಾದ ಆಗಿದ್ ನೋಡಿ, ಅವಾಗಿನ್ನ ಫಿಲಂ ಫೀಲ್ಡ್ ಅಲ್ಲಿ ಇರ್ಲಿಲ್ಲ ನಾನು, ಹಾಡ್ತಾ ಇದ್ದೆ. ಸೊ ಅಮ್ಮ ಹೇಳಿದ್ರು ನೀ ಖಂಡಿತ ಮ್ಯೂಸಿಕ್ ಫೀಲ್ಡ್ ಅಲ್ಲೇ ಇರ್ತೀಯ, ದೇವಿ

ಇಂದಾನೆ ಪ್ರಸಾದ ಆಗಿದೆ, ಇನ್ನೇನು ಪರವಾಗಿಲ್ಲ ಅಂತ ಶಿ ವಾಸ್ ವೆರಿ ಹ್ಯಾಪಿ. ಸೊ ಆಮೇಲೆ ನಾನು ಸುಮಾರು ಕಡೆ ಅದನ್ನ ಆಮೇಲೆ ದೇವಸ್ಥಾನಗಳಿಗೆಲ್ಲ ಹೋದ್ವಿ, ಹೊರನಾಡು ಇರ್ಬೋದು, ಮೀನಾಕ್ಷಿ ಟೆಂಪಲ್ ಇರ್ಬೋದು, ಸುಮಾರು ರಾಗಿಗುಡ್ಡ ಇರ್ಬೋದು, ಈ ತರ ಎಲ್ಲಾ ಕಡೆನು ನಾ ಇದನ್ನ ಹಾಡಿದಾಗೆಲ್ಲ ಪ್ರಸಾದ ಆಗೋದು. ಸೊ ಅಮ್ಮ ಸಂಪೂರ್ಣವಾಗಿ ದೇವಿ ಒಲ್ದಿದ್ದಾಳೆ, ಅನುಗ್ರಹ ಇದೆ ನಿಂಗೆ ಅಂತ ಒಂದೆರಡು ಸಾಲ ಹಾಡ್ತೀನಿ ನಿಮ್ಗೆ.

0: ಸರ್, ನೀವು ಸ್ಟುಡಿಯೋನಲ್ಲಿ ಇದ್ದೀರಾ ಅನ್ನುವಂಥದ್ದು ಕೂಡ ನಿಮ್ಗೆ ಅನ್ನಿಸ್ತಿಲ್ಲ. ದೇವಿ ಮುಂದೆನೆ ಕೂತಿದ್ದೀನೇನೋ ಅನ್ನುವಂಥ ಭಾವದಲ್ಲಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿ ಪರವಶತೆಯಿಂದ ಹಾಡಿದ್ದು ಗೊತ್ತಾಯ್ತು ಸರ್. ಹಾಗಾಗಿನೇ ತಾಯಿ ಅನುಗ್ರಹ ನಿಮ್ಮ ಮೇಲಾಗಿರೋದು.
1: ನನಗೆ ಯಾವಾಗ್ಲೂ ಈ ಹಾಡು ಹಾಡಿದಾಗ ತುಂಬಾನೇ ಭಾವುಕನಾಗ್ತೇನೆ. ಯಾಕೆ ಅಂತಂದ್ರೆ, ನಾ ಹೇಳದ್ನಲ್ಲ, ನಮ್ಮ ತಾಯಿ ಹೆಸರು ಶಾರದಾ, ಹಂಗೆ ಶಾರದೇವಿ, ಶಾರದಾಂಬಾ ದೇವಿ, ಎರಡೂ ಇದೆಯಲ್ಲ ನನಗೆ, ಹಾಗಾಗಿ ಇದು ನನ್ನ ಸಿಗ್ನೇಚರ್ಸ್.
0: ಹೀಗೆ ನೀವು ಇನ್ನೂ ಹೆಚ್ಚೆಚ್ಚು ಯಶಸ್ಸನ್ನ ಸಾಧಿಸೋ ಹಾಗಾಗ್ಲಿ, ನಮ್ಮ ಕನ್ನಡಿಗರಿಗೆ ನಿಮ್ಮ ಹಾಡು ಸದಾ ಕೇಳಿಸ್ತಾ ಇರ್ಲಿ ಸರ್.
1: ಖಂಡಿತ,
0: ಇನ್ನು ಒಳ್ಳೊಳ್ಳೆಯ ಹಾಡುಗಳಿಗಾಗಿ ನಿಮ್ಮಿಂದ ನಾವು ಕಾಯ್ತಾ ಇದೀವಿ.
1: ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದ್ರಿ. ಮತ್ತೊಮ್ಮೆ ನಿಮ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಮೂಲಕ ನಮ್ಮ ಕೇಳುಗರೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್.
1: ಥ್ಯಾಂಕ್ ಯು ಹೇಮಾ ಅವರೇ. ಹಾಗೆ ಮತ್ತೊಮ್ಮೆ ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಹಾಗೆ ತುಂಬಾನೇ ಎಂಜಾಯ್ ಮಾಡಿ, ಇದು ಜಾಸ್ತಿ ಕಡುಬು ಇದೆಲ್ಲ ತಿಂದು ಮಜಾ ಮಾಡಿ.
2: ಇದುವರೆಗೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
6: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
8: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
9: ಜಲ ಜಲ ಜಲಧಾರೆಯಾಗಿ ಭೂಮಿಯ ಸುರಿದ ಜೀವದ ಹೊಳೆ.
10: ಸೈಲೆನ್ಸ್.

0: ಫ್ರೆಂಡ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ?
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
1: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಹಾಗೂ ಮನೋಮೂರ್ತಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಕೆ ವಿ ರಾಜು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಇನ್ನೀಗ ಕೇಳಿ ಛಾಯಾ ಬಿ ಆರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮುದ್ದಿನ ಸೊಸೆ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಇನ್ನೀಗ ಕೇಳಿ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆ. ಶ್ರೀ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಇನ್ನೀಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತ.

ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತಾ ಕಟ್ಟಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಅಮೇರಿಕ ಅಮೇರಿಕ ಚಿತ್ರದ ಗೀತೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ.

ಇದುವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಂತಹ ಓಂ ಚಿತ್ರದ ಗೀತೆಯನ್ನು ಆಲಿಸಿದಿರಿ. ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದವರು ಹಂಸಲೇಖ.

ಇನ್ನೀಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿರುವಂತಹ ಮಂಗಳಸೂತ್ರ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ನಾಡಿನಾದ್ಯಂತ ಸಂಭ್ರಮದ ಸ್ವರ್ಣಗೌರಿ ವ್ರತಾಚರಣೆ, ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ಜರುಗುತ್ತಿವೆ. ಗಣೇಶ ಚತುರ್ಥಿ ಹಿನ್ನೆಲೆ ನಾಡಿನ ಜನತೆಗೆ ಗಣ್ಯರು ಶುಭಾಶಯಗಳನ್ನು ಕೋರಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಶ್ರೀ ಗಣೇಶನ ಕೃಪೆಯಿಂದ ನಾಡಿನ ಸಮಸ್ತ ಜನತೆಯ ಬದುಕಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಆರೋಗ್ಯ ನೆಲೆಸಲಿ ಎಂದು ಶುಭ ಕೋರಿದ್ದಾರೆ. ಪರಿಸರ ಕಾಳಜಿಯೊಂದಿಗೆ ಸಾಂಪ್ರದಾಯಿಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಕರೆ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯ ವಿವಿಧೆಡೆಗಳಲ್ಲಿ 1600 ಸಾರ್ವಜನಿಕ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆಗೆ ನೋಂದಣಿಯಾಗಿವೆ. 1000 ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗಾಗಿ ನೇಮಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಿನ್ನೆಲೆ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮ್ಮುಖದಲ್ಲಿ ಶ್ರೀ ಗಣೇಶನ ಮೃಣ್ಮಯ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯಾದ್ಯಂತ ಈ ಬಾರಿ 2570 ಗಣೇಶ ಮೂರ್ತಿಗಳು ಪ್ರತಿಷ್ಠಾಪಿಸಲಾಗುತ್ತಿದೆ. ಗಣೇಶ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುವಂತಾಗಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ತಿಳಿಸಿದ್ದಾರೆ. ಗಣೇಶ ಮೂರ್ತಿ ಮೆರವಣಿಗೆಗೆ ಹಾಗೂ ವಿಸರ್ಜನೆಗೆ ವೇಳೆ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಅವರು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಒಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ 2570 ಗಣಪತಿಗಳನ್ನ ಕೂರಿಸ್ತಾ ಇದ್ದಾರೆ. ಈಗಾಗಲೇ ಹಲವಾರು ಗಣಪತಿಗಳು ಪ್ರತಿಷ್ಠಾಪನೆ ಆಲ್ರೆಡಿ ಆಗ್ಬಿಟ್ಟಿದೆ. ಇನ್ನು ಕೆಲವು ಇವತ್ತು ಮತ್ತೆ ನಾಳೆ ಕೂಡ ಮಾಡ್ತಾ ಇದ್ದಾರೆ. ಇವುಗಳಲ್ಲಿ 48 ಕಡೆ ಗಣಪತಿ ಪ್ರೊಸೆಷನ್ಸ್ ಏನಿರುತ್ತೆ ಅದು ಪ್ರಮುಖವಾಗಿರುತ್ತದೆ. ಇದರ ಪ್ರಯುಕ್ತ ನಾವು 700 ಸಿಬ್ಬಂದಿಗಳು ಮತ್ತೆ ಸುಮಾರು 350 ಹೋಮ್ಗಾರ್ಡ್ಸ್, 3 KSRP ಹಾಗೂ ಎಲ್ಲ ಕಡೆ ವಾಲಂಟಿಯರ್ಸ್, ಸಿವಿಲ್ ಡಿಫೆನ್ಸ್, NCC ಇವನ್ನೆಲ್ಲ ಮೊಬಿಲೈಸ್ ಮಾಡಿಬಿಟ್ಟು ಬಂದೋಬಸ್ತ್ ಎಲ್ಲ ಮಾಡ್ತಾ ಇದೀವಿ. ಅಪಾರ್ಟ್ ಫ್ರಮ್ ದೀಸ್ ನಾವು ಎಲ್ಲ ಗಣೇಶ ಗಜಾನನ ಮಂಡಳಿಯಿಂದ ಅಂಡರ್ಟೇಕಿಂಗ್ಸ್ ಕೂಡ ತಗೊಳ್ತಾ ಇದೀವಿ. ಅವರು ಯಾವುದೇ ಕಾಂಟ್ರವರ್ಷಿಯಲ್ ಫ್ಲೆಕ್ಸ್ ಬ್ಯಾನರ್ ಪ್ರಿಂಟರ್ ಮಾಡಬಾರದು, ಹಾಗೆ ಮ್ಯೂಸಿಕ್ ಸಿಸ್ಟಮ್ಸ್ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಳಕೆ ಮಾಡಬೇಕು ಅಂತ ಎಲ್ಲರಿಂದ ನಾವು ಮುಚ್ಚಳಿಕೆ ಪತ್ರ ಕೂಡ ಬರ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 1492 ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಗಣೇಶೋತ್ಸವವನ್ನು ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ಸಾರ್ವಜನಿಕರು ಹಾಗೂ ಆಯೋಜಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಕೋರಿದ್ದಾರೆ. ಶಿವಮೊಗ್ಗ ನಗರದ ವಿವಿಧೆಡೆಗಳಲ್ಲಿ ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮುಳಬಾಗಿಲು ತಾಲೂಕು ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಗಣೇಶ ಚತುರ್ಥಿ ಹಿನ್ನೆಲೆ ಇಂದು ವಿಶೇಷ ಪೂಜಾ ಕೈಂಕರ್ಯ

0: ವಿಷಯಗಳು ಜರುಗುತ್ತಿವೆ. ಗಣೇಶ ಚತುರ್ಥಿ ಸಂದರ್ಭ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಒಟ್ಟು 12 ಆನೆಗಳಿಗೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರದ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮಹಾವಿದ್ಯಾಲಯದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡಿ ಆಹಾರದ ಗುಣಮಟ್ಟ ಪರಿಶೀಲಿಸಿದರು. ಕಲಬುರಗಿ, ರಾಯಚೂರು, ಹಾವೇರಿ, ಬೀದರ್, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕುಂದುಕೊರತೆ ಸರಿಪಡಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಭವಿಷ್ಯ ಕಲ್ಪಿಸಲು ಹಾಸನ ಜಿಲ್ಲೆ ಅರಸೀಕೆರೆಯ ಗೀಜಿಹಳ್ಳಿ ಗ್ರಾಮ ಸಮೀಪ ನೂತನ ವಸತಿ ಶಾಲೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, 35 ಕೋಟಿ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ 6ರಿಂದ 12ನೇ ತರಗತಿ ಓದುವ 150 ಬಾಲಕರು ಹಾಗೂ 150 ಬಾಲಕಿಯರಿಗೆ ವಸತಿ ಶಾಲೆ, ಶಿಕ್ಷಕರ ವಸತಿ ಗೃಹಗಳು ಶೀಘ್ರ ನಿರ್ಮಾಣಗೊಳ್ಳಲಿವೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ಹಾಗೂ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಬಗ್ಗೆ ಚರ್ಚಿಸಲು 10 ದಿನಗಳ ವಿಶೇಷ ಅಧಿವೇಶನ ನಡೆಸುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, 3 ದಿನಗಳ ಅಧಿವೇಶನದ ಕಾಲಾವಧಿ ಗಂಭೀರ ವಿಷಯಗಳ ಚರ್ಚೆಗೆ ಸಾಲದು, ಸಮರ್ಪಕ ಅವಧಿ ಮತ್ತು ಪರಿಹಾರದ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.
1: ಸಮಯ ಸರಿಯಾಗಿ 12:05:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಪ್ರೀತಿಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

0: ನೀ ಕಲ್ಪತರು
1: ಏನ್ ಮಾಡ್ಲಿಕ್ಕತ್ತೀಯ ಸ್ನೇಹ?
0: ಅಯ್ಯ ಉಷಾ, ಬಾರ ಒಳಗ್ ಬಾ. ಏನಿಲ್ಲವ, ಮತ್ತಿನ್ನ ಗಣೇಶ್ ಚೌತಿ ಬಂದ ಬಿಡ್ತಲ್ಲ, ಗಣಪನ್ ಮಾಡ ಸ್ವಚ್ಛ ಮಾಡ್ಲಿಕ್ಕತ್ತಿದ್ದೆ ನೋಡ್.
1: ಬಾಳ್ ಚಲೋ ಆತ್ ನೋಡ್ ಸ್ನೇಹ, ನಾನು ಎಲ್ಲಾ ಸ್ವಚ್ಛ ಮಾಡಿ ಬಂದೆ ನೋಡ್. ಅಂದಂಗ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗೋದಿತ್ತ, ಸಾಮಾನ್ ತರೋದಿತ್ತು ಹಬ್ಬದ್ದು. ಬರ್ತೀಯೇನ ನೀನು?
2: ಹ್ಮ್, ಎಲ್ಲಾರು ಎಲ್ಲೋ ಹೊಂಟಂಗದ, ನಾವು ಬರೋಣೇನು?
1: ಬಾರ ಬಾ ಭಾರತಿ, ನೀನು ಬಾ ರಮ್ಯ, ಶಾಲಿನಿ ನೀನು ಬಾ. ಏನಿಲ್ಲ, ಹಬ್ಬಕ್ಕ ಸ್ವಲ್ಪ ಸಾಮಾನ್ ತರೋದಿತ್ತ, ಸ್ನೇಹಾಗ ಬರ್ತೀಯೇನವ ಅಂತ ಕೇಳಲಿಕ್ಕತ್ತಿದ್ದೆ. ನೀವು ಮೂರು ಜನ ಬರ್ರಿ, ಎಲ್ಲಾರು ಕೂಡಿ ಹೋಗೋಣಂತ.
0: ಹ್ಮ್, ಅದಕ್ಕಿಂತ ಮುಂಚೆ ಕೂಡ್ರಿ ಕೂಡ್ರಿ ಎಲ್ಲಾರು.
3: ಅಲ್ಲ, ಗಣೇಶ್ ಚೌತಿ ಹಬ್ಬ ಬಂತು ಅಂದ್ರ ಅದೇನ್ ಖುಷಿ ಅಂತೀನಿ. ಅವನ್ ಸಂಭ್ರಮನ ಸಂಭ್ರಮ ಬಿಡು. ಭಾದ್ರಪದ ಶುದ್ಧ ಚತುರ್ಥಿ ಅಂದ್ರ ಗಣೇಶನಿಗೆ ವಿಶೇಷವಾದ ಪೂಜೆ ಅಲ್ಲೇನ? ಸುಂದರವಾದ ಮಂಟಪ ಕಟ್ಟಿ ಬಣ್ಣ ಬಣ್ಣ ದೀಪಗಳಿಂದ ಅಲಂಕರಿಸಿ ತಳಿರು ತೋರಣಗಳನ್ನ ಜೋಡಿಸಿ ಮುಂದ ಅಂದವಾದ ರಂಗೋಲಿ ಹಾಕಿ ಗಣಪತಿನ ಬರಮಾಡಿಕೊಂಡು ಭಕ್ತಿಯಿಂದ ಪೂಜಿಸೋದಂದ್ರ ಮಕ್ಕಳಿಂದ ಹಿಡಿದು ಮುದುಕ್ರ ತನಕನು ಖುಷಿನ ಖುಷಿ ನೋಡು ಅವಶ.
1: ಖರೇನವ, ಬಾಳ ಖುಷಿ ನೋಡು. ಇನ್ನ ಗಣಪತಿ ಯೋಗಿಗಳಿಗೆ ಪರಬ್ರಹ್ಮ, ಬಾಲಕರಿಗೆ ಬಾಲ ಗಣಪ, ಕವಿ ಕಲಾವಿದರಿಗೆ ಪ್ರಿಯ ದೇವ, ಕಷ್ಟದಾಗ ಸಿಲುಕಿದವರಿಗೆ ಸಂಕಷ್ಟಹರ, ಶ್ರೀ ಸಾಮಾನ್ಯರಿಗೆ ವಿಘ್ನ ನಿವಾರಕ, ಮತ್ತು ಸರ್ವರಿಗೂ ಸರ್ವಸಿದ್ಧಿ ಪ್ರದಾಯಕ ನೋಡ ಸ್ನೇಹ.
0: ಅಂದಂಗ ರಮ್ಯಾ, ಗಣಪತಿ ಹಾಡು ಬಹಳ ಚಂದ ಹಾಡ್ತೀವ ನೀನು, ಒಂದ್ ಹಾಡ್ ಹಾಡ.

0: ಅಲ್ಲ ರಮ್ಯಾ, ನಮ್ ಗಣಪತಿ ಮೋದಕ ಪ್ರಿಯ ಅಷ್ಟೇ ಅಲ್ಲ, ಗಜಮುಖಾನೂ ಆಗ್ಯಾನ. ಅದರ ಅರ್ಥ ಆಳವಾಗ್ಯದ. ಗ ಅಂದ್ರ ಗತಿ, ಜೀವನದ ಪರಮಧ್ಯೇಯದತ್ತ ತಿಳಿದೋ ತಿಳಿಯದೋ ಸಾಗೋದು. ಇನ್ನ ಜ ಅಂದ್ರ ಜನ್ಮ, ಅದಕ್ಕ ಗಜ ಅಂದ್ರ ಯಾರಿಂದ ಈ ವಿಶ್ವ ಹುಟ್ಟಿ ಯಾರ ಕಡೆಗೆ ಸಾಕ್ತದೋ, ಯಾರೊಳಗ್ ಲಯವಾಗ್ತದೋ, ಅಂತಹ ಪರಮದೇವ ಪರಮಾತ್ಮನೀತ ಅಂತ ಅರ್ಥ ನೋಡ ರಮ್ಯಾ.
1: ಗಜ ಮುಖ ಬ್ರಹ್ಮಾಂಡದ ಪ್ರತೀಕ, ಮಾನವ ಶರೀರ ಸೂಕ್ಷ್ಮಾಂಡದ ಪ್ರತೀಕ, ಅವೆರಡೂ ಕೂಡಿ ಒಂದು ವ್ಯಕ್ತಿ ಆಗ್ಯದ. ಸೂಕ್ಷ್ಮಾಂಡದ ಗುರಿ ಬ್ರಹ್ಮಾಂಡವಾಗಿರೋದ್ರಿಂದ ಗಜ ಭಾಗವನ್ನ ಶಿರೋಭಾಗವನ್ನಾಗಿ ಮಾಡಿ ಹೆಚ್ಚಿನ ಮಹತ್ವ ಕೊಟ್ಟಾರ ಭಾರತೀಯ.
2: ಹಿಂದ್ಕ ಗಣಪತಿ ಉತ್ಸವ ಹಿಂದೂಗಳು ಮಹಾ ಉತ್ಸವವಾಗಿ ಮಾತ್ರ ಇತ್ತು. ಮುಂದ ಲೋಕಮಾನ್ಯ ಶ್ರೀ ಬಾಲಗಂಗಾಧರ ತಿಲಕರು ರಾಷ್ಟ್ರೀಯ ಸಂಘಟನೆಗಾಗಿ ಗಣಪತಿ ಹಬ್ಬವನ್ನ ಬಳಸಿಕೊಂಡು ಸಾರ್ವಜನಿಕ ಗಣೇಶೋತ್ಸವವನ್ನ ಜಾರಿಗೆ ತಂದ್ರು. ಆ ಗಣಪತಿ ಸನ್ನಿಧಿಯೊಳಗ ನೃತ್ಯ, ನಾಟಕ, ಹರಿಕತೆ, ಭಜನೆ ಇವುಗಳೆಲ್ಲಾ ಜರುಗೋ ಹಂಗ ಮಾಡಿ ಆ ಮೂಲಕ ರಾಷ್ಟ್ರ ಪ್ರಜ್ಞೆ ಜಾಗೃತಗೊಳಿಸಿದ್ರು. ಅದಕ್ಕ ಗಣಪತಿ ವಿಘ್ನ ನಿವಾರಕ, ಸಿದ್ಧಿ ಬುದ್ಧಿ ಪ್ರದಾಯಕನಷ್ಟೇ ಅಲ್ಲ, ಸಮಗ್ರ ಸಮಾಜ ಸಂಘಟನೆಯ ಮೂಲ ಪುರುಷನೂ ಹೌದ ಉಷಾ?
3: ಹೌದ, ಎಲ್ಲಾ ಶುಭ ಕಾರ್ಯಗಳ ಮೊದ್ಲ ಮತ್ತ ದೇವತಾ ಪೂಜೆಯ ಮೊದ್ಲ ಗಣಪತಿಗೆ ಪ್ರಥಮ ಪೂಜೆ ಸಲ್ಲುತ್ತದ ನೋಡ್ರಿ. ಯಾಕಂದ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದಾ ಅನ್ನು ಹಂಗ ಅವ ಪ್ರಥಮ ಪೂಜಿತ ವಿಘ್ನಹರ್ತ ಆಗ್ಯಾನ. ಇಲ್ಲೇ ಗಣ ಅಂದ್ರ ಪವಿತ್ರಕ ಅಂತರ್ಥ, ಇನ್ನ ಪತಿ ಅಂದ್ರ ಪವಿತ್ರಕಗಳ ಸ್ವಾಮಿ ಅಂತರ್ಥ. ಮತ್ತ ಇನ್ನೊಂದ್ ಕಡೆ ಹಿಂಗೂ ಹೇಳ್ಯಾರ, ಗಣ ಅಂದ್ರ ಜೀವ ಸೃಷ್ಟಿಯ ಮ್ಯಾಲ ವಿಘಾತಕ ಪರಿಣಾಮ ಬೀರೋ ರಜಾ ಅಥವಾ ತಮ ಲಹರಿಗಳ ಸಮೂಹ, ಪತಿ ಅಂದ್ರ ಅವುಗಳ ಮ್ಯಾಲ ನಿಯಂತ್ರಣ ಇಡುವಂತ ಸ್ವಾಮಿ ಅಂತರ್ಥ. ಹಿಂಗ ಗಣಪತಿನ ವರ್ಣಿಸ್ಯಾರ ನೋಡ ಶಾಲಿನಿ.
4: ಗಣಪತಿ ಆಕಾರದೊಳಗ ನಿಜವಾಗಿಯೂ ಅದ್ಭುತವಾದಂತ ಕಲ್ಪನೆ ಅಡಗೇದ. ವಕ್ರತುಂಡ ಅಂದ್ರ ಡೊಂಕಾದ ಸೊಂಡಿಲು, ಓಂಕಾರದ ಪ್ರತೀಕ. ಜೊತೆಗೆ ವಕ್ರ ಮಾರ್ಗದಾಗ ನಡೆಯುವವರನ್ನ ಶಿಕ್ಷಿಸಿ ಸರಳ ಮಾರ್ಗಕ್ಕೆ ತರುವವನೇ ವಕ್ರತುಂಡ ಅಂತಾರ ಉಷಾ?
0: ಅಲ್ಲ, ವಕ್ರತುಂಡ ಅಷ್ಟ ಅಲ್ಲ, ಅವನು ಶೂರ್ಪಕರ್ಣಾನೂ ಹೌದು. ಶೂರ್ಪಕರ್ಣ ಅಂದ್ರ ಮೊರದಂತ ಕಿವಿಯುಳ್ಳವ. ಮರದಾಗ ಧಾನ್ಯ ಕೇರಿದಾಗ ಗಟ್ಟಿ ಕಾಳು ನಿಲ್ಲೋ ಹಂಗ ಈ ಸಮಾಜದಾಗ ಹೊಗಳಿಕೆ ತೆಗಳಿಕೆಗಳಿಂದ ದೂರಾಗಿ ಸತ್ಯಾಂಶವನ್ನು ಮಾತ್ರ ಗ್ರಹಿಸಬೇಕು ಅಂತ ಅದರ ಅರ್ಥ. ಆತನ ಕರ್ಣಗಳು ಭಕ್ತರೆಲ್ಲರ ಪ್ರಾರ್ಥನೆಗಳನ್ನು ಅಂತಃಕರಣಪೂರ್ವಕವಾಗಿ ಕೇಳುವಷ್ಟು ದೊಡ್ಡವ. ಒಳೆತು ಕೆಡಕುಗಳನ್ನು ಕೂಡ ದೂರ ಮಾಡುವ ಶಕ್ತಿ ಅವುಗಳಿಗವ ಅಂತ ನೋಡ ಭಾರತಿ.
2: ಮಹಾಕಾಯ ಅಂದ್ರ ದೊಡ್ಡ ಹೊಟ್ಟಿಯವ. ಆ ದೊಡ್ಡ ಹೊಟ್ಟಿ ಬ್ರಹ್ಮಾಂಡದ ಸಂಕೇತ. ಅವ ಧಾನ್ಯಾದಿ ದೇವತೆನೂ ಇರೋದ್ರಿಂದ ಲಂಬೋದರ ಅಂದ್ರ ದವಸ ಧಾನ್ಯ ತುಂಬಿದ ಕಣಜ ಅಂತ ಅರ್ಥ ಶಾಲಿನಿ.
4: ಅವ ಹೊಟ್ಟಿಗ್

0: ಸುತ್ತಕೊಂಡಿರೋ ಸರ್ಪ ಬ್ರಹ್ಮಾಂಡವನ್ನ ಹೊತ್ತಿರೋಂತ ಆದಿಶೇಷನೇ ಆಗ್ಯಾನ. ಅದು ಕುಂಡಲಿನಿ ಶಕ್ತಿಯ ಪ್ರತೀಕವೂ ಹೌದು. ಅವನ ಕೈಯೊಳಗಿರುವಂತ ಪಾಶ ಅಂಕುಶಗಳು ನಮ್ಮಲ್ಲಿರುವ ರಾಗ ದ್ವೇಷಗಳನ್ನ ನಿಯಂತ್ರಿಸುವಂತ ಸಾಧನಗಳು. ಗಣಪತಿ ಪಾಶ ಹಾಕಿ ಕೆಟ್ಟ ವಿಷಯಗಳನ್ನ ದೂರಗೊಳಿಸ್ತಾನ, ಮತ್ತ ಅಂಕುಶದ ಮೂಲಕ ಆನಂದ ಮತ್ತು ವಿದ್ಯೆಗಳನ್ನ ಸಂಪಾದಿಸುವ ಕಾರ್ಯದಲ್ಲಿ ಬರೋ ವಿಘಾತಕ ಶಕ್ತಿಗಳನ್ನ ನಾಶ ಮಾಡ್ತಾನ ರಮ್ಯಾ.
1: ಪಾಶವು ರಾಗಕ್ಕೆ, ಅಂಕುಶವು ಕ್ರೋಧಕ್ಕೆ ಸಂಕೇತ ಆಗಿರೋದ್ರಿಂದ ಇವುಗಳ ಹಿಂಸೆಯಿಂದ ಮುಕ್ತರಾಗ್ಲಿಕ್ಕೆ ಇರೋ ಮಾರ್ಗ ಅಂದ್ರೆ ಆ ಗಣಪತಿಗೆ ಶರಣಾಗೋದಾಗ್ಯದ ಭಾರತಿ.
2: ಗಣಪತಿದು ಚಿಕ್ಕ ಚಿಕ್ಕ ಕಣ್ಣುಗಳು, ನಾವು ಎಲ್ಲಾ ಕಡೆಗೂ ಸೂಕ್ಷ್ಮ ದೃಷ್ಟಿಯಿಂದ ಪರಿಶೀಲಿಸಿಯೇ ಮುಂದುವರಿಬೇಕು ಅಂಬೋದನ್ನ ಸೂಕ್ಷ್ಮ ದೃಷ್ಟಿ ಮೂಲಕ ನಮಗ್ ತಿಳಿಸ್ತಾನೆ ಉಷಾ.
3: ಭಾರತಿ, ಅವನಿಗೆ ಸಿದ್ಧಿ ಬುದ್ಧಿಯರು ಪತ್ನಿಯರು ಮತ್ತ ಲಾಭಕ್ಷೇಮ ಅನ್ನೋ ಮಕ್ಕಳಿದ್ದಾರ ಅಂತಾರ ಹಿರಿಯರು. ಬುದ್ಧಿ ಸರಿಯಾಗಿದ್ರ ಸಿದ್ಧಿ ಖಚಿತ ಅನ್ನೋದು ಗಣಪತಿಯ ವರ ನೋಡ ಸ್ನೇಹ.
4: ಹೂನ ಭಕ್ತಾನುಕಂಪಿ ನಮ್ ದೇವಂ ಜಗತ್ಕಾರಣ ಮಚ್ಚುತಂ ಅಂದ್ರ ವಿಶ್ವ ಸೃಷ್ಟಿಗೆ ಕಾರಣನಾದ ಆ ಗಣಪತಿ ಭಕ್ತಾನುಕಂಪಿನೂ ಆಗ್ಯಾನ್ ನೋಡವ. ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿಹರು ಅನವರತ ನಿನ್ನನು ತ್ರಿಜಗ ವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಅಂತ ಕವಿ ಕುಮಾರವ್ಯಾಸ ಹೇಳಿದಂಗ ಆ ಗಣಪತಿ ತ್ರಿಮೂರ್ತಿಗಳಿಂದಲೂ ಪೂಜಿತನಾದಂಥ ಮಂಗಳ ಮೂರ್ತಿನ ನೋಡು. ಗಣಪತಿಯ ಅನೇಕ ಆಕಾರದ ವಿಗ್ರಹಗಳು ನಮ್ಮ ದೇವಸ್ಥಾನಗಳೊಳಗ ಹಂಗ ಪ್ರಾಚೀನ ಶಿಲ್ಪ ಸ್ಮಾರಕಗಳೊಳಗ ಕಂಡು ಬರ್ತಾವೇನುವ. ಹೇರಂಬ ಗಣಪತಿಗೆ ಪಂಚಶಿರಗಳು, ಹತ್ತು ಕೈಗಳು. ವೀರ ಗಣೇಶ ಹತ್ತು ಕೈಗಳೊಳಗ ನಾನಾ ಆಯುಧಗಳನ್ನ ಹಿಡಿದು ವೀರಭಾವವನ್ನ ತೋರ್ತಾನ. ಶಕ್ತಿ ಗಣಪತಿ ಜೊತೆಗೆ ಶಕ್ತಿ ದೇವತೆ ಇರ್ತಾಳ. ನೃತ್ಯ ಗಣಪತಿಯಂತೂ ನೃತ್ಯ ಭಂಗಿಯಲ್ಲಿ ಇರೋದು ಕಂಡು ಬರ್ತದ ನೋಡ್ ಶಾಲಿನಿ.
0: ವಿಗ್ರಹ ರೂಪ ಮಾತ್ರವಲ್ಲದ ಯಂತ್ರ, ಕಳಶ, ಅಡಿಕೆ ಬೆಟ್ಟ ಇತ್ಯಾದಿ ರೂಪಗಳಲ್ಲೂ ಗಣಪತಿಯನ್ನ ಪೂಜಿಸ್ತಾರ. ಮತ್ತ ಗಣಪತಿಗೆ ಮೀಸಲಾದ ಅನೇಕ ದೇವಾಲಯಗಳಲ್ಲಿ ಅವನದ್ದೇ ಪ್ರತಿಷ್ಠೆ ಆಗ್ತದ. ಮತ್ತ ಬೇರೆ ದೇವತೆಗಳ ದೇವಾಲಯಗಳಲ್ಲೂ ಗಣಪತಿಗೆ ಸ್ಥಾನ ಇದ್ದೇ ಇರ್ತದ ನೋಡ ಭಾರತಿ.
2: ಗಣಪತಿಯನ್ನ ಹೊರ ರಾಷ್ಟ್ರಗಳಲ್ಲಿ ಕೂಡ ಪೂಜಿಸ್ತಾರ. ನೇಪಾಳ, ಜಪಾನ್, ಕಾಂಬೋಡಿಯಾ, ಥೈಲ್ಯಾಂಡ್ ಹಿಂಗ ಅನೇಕ ದೇಶಗಳೊಳಗ ಗಣಪತಿ ಪೂಜಿಸಲ್ಪಡ್ತಾನ. ತೀರಾ ಇತ್ತೀಚೆಗೆ ಅಮೇರಿಕಾ, ಇಂಗ್ಲೆಂಡ್ ಇಲ್ಲಿಯೂ ಗಣಪತಿ ದೇವಾಲಯಗಳು ಸ್ಥಾಪಿತವಾಗ್ಯಾವ. ನಿತ್ಯ ಪೂಜಾ ನಡೀತಾವಂತ ಉಷಾ?
3: ಹೌದೇನ? ಅಲ್ಲ ಭಾರತಿ, ಗಣೇಶ ವಿದೇಶಗಳಲ್ಲಿ ಬೇರೂರಿ ಅಲ್ಲಿಯ ಸಂಸ್ಕೃತಿಯಲ್ಲಿ ಒಂದಾಗಿ ಖ್ಯಾತಿ ಗಳಿಸಿದಷ್ಟು ಇನ್ಯಾ ದೇವರು ಗಳಿಸಿಲ್ಲಂತಾರ. ಲಾವೋಸ್ದಾಗ ಹೊರಡಿಸಿದಂತ ಗಣೇಶನ ಸ್ಟ್ಯಾಂಪ್ ಅವನ ವಿಶ್ವವಿಖ್ಯಾತಿಗೆ ಸಾಕ್ಷಿಯಾಗ್ಯದ. ಈ ಭಾರತೀಯ ಸಂಸ್ಕೃತಿ ದೇಶ ವಿದೇಶಗಳಲ್ಲಿ ಹರಡ್ಲಿಕ್ಕೆ ಗಣಪತಿ ಸ್ನೇಹ ಸೇತುವೆ ಆಗ್ಯಾನ ಅಂದ್ರ ಖುಷಿ ಆಗ್ತದ ನೋಡ್ ಶಾಲಿನಿ.
0: ಶಿಕ್ಷಣ, ಕಲ್ಪ, ವ್ಯಾಕರಣ, ಜ್ಯೋತಿಷ್ಯ, ಛಂದಸ್ಸು, ಪುರಾಣ, ಧರ್ಮಶಾಸ್ತ್ರ, ನೀತಿಶಾಸ್ತ್ರ ಮುಂತಾದ 18 ವಿದ್ಯೆಗಳ ಅಧಿಪತ್ಯ ಶ್ರೀ ಗಣೇಶನ ಬಳಿನೇ ಅದ ಅಂತಾರ. ಈ ಎಲ್ಲಾ ವಿದ್ಯೆಗಳ ಅಧ್ಯಯನ ಪ್ರಾರಂಭದ ಪೂರ್ವದಾಗ ಶ್ರೀ ಗಣೇಶನ ಪೂಜೆ ಅತೀ ಮಹತ್ವದ್ದಾಗಿದೆ ಅಂತ ಸ್ನೇಹ.
4: ಹೌದ, ಶ್ರೀ ಗಣಪತಿಯ ವಾಹನ ಅಂದ್ರ ಮೂಷಕ ಅಂದ್ರ ಇಲಿ. ಮೂಷಕ ಶಬ್ದವು ಮುಷ್ ಅಂದ್ರೆ ಕದಿಯುವುದು ಎಂಬ ಧಾತುವಿನಿಂದ ಬಂದದ. ಮೂಷಕವು ಕಳ್ಳತನದಿಂದ ವಸ್ತುಗಳಲ್ಲಿ ಪ್ರವೇಶಿಸಿ ಅವುಗಳನ್ನ ಒಳಗಿನಿಂದಲೇ ನಾಶ ಮಾಡು ಹಂಗ ನಮ್ಮ ಅಹಂಕಾರ ನಮಗೆ ಅರಿವಿಲ್ಲದಂತೆ ನಾಶ ಆಗ್ತದ. ಎಲ್ಲರ ಒಳಗನ್ನು ಕಾಣುವ ಮೂಷಕ ಹರಿತ ಬುದ್ಧಿಗೆ ಸಂಕೇತ ನೋಡು. ಅಂದಂಗ ರಮ್ಯಾ, ಗಣಪತಿದು ಇನ್ನೊಂದು ಹಾಡ್ ಹಾಡ.

0: ಪುರಾಣಕ.
1: ಬಹಳ ಚಂದ ಹಾಡಿದೆ ರಮ್ಮ, ಬಹಳ ಚಂದಾತು. ಸುಮಾರು 10 ಪುರಾಣಗಳಲ್ಲಿ, ವೇದಗಳಲ್ಲಿ ಈ ಗಣಪತಿಯ ಬಗ್ಗೆ ಕಥೆಗಳು, ಸ್ತುತಿಗಳು ಕಂಡು ಬರ್ತಾವ್ ನೋಡ್ರಿ. ಒಮ್ಮೆ ಪಾರ್ವತಿ ತನ್ನ ಮೈಯ ಜಿಡ್ಡಿನಿಂದ ಮೂರ್ತಿ ಮಾಡಿ ಅದಕ್ಕ ಜೀವಕಳೆಯನ್ನ ತುಂಬಿ ಮನಿ ಮುಂದ ಕಾವಲಿಗೆ ನಿಲ್ಲಿಸಿದ್ಲು. ಶಿವ ಮನಿಯೊಳಗ್ ಬರುವಾಗ ತಡೆದಂತ ಈ ಕಾವಲುಗಾರರನ್ನ ಕ್ರೋಧದಿಂದ ತಲೆ ಕತ್ತರಿಸಿದಾಗ ಮಗನ ದುರಂತ ಕಂಡು ಪಾರ್ವತಿ ರೋಧಿಸಿ ದುಃಖಿಸಿದ್ಲು. ಶಿವ ಗಜದ ತಲೆ ತರಿಸಿ ಅದನ್ನ ಮಗುವಿನ ದೇಹದೊಡನೆ ಕಸಿ ಮಾಡಿ ಜೀವ ತುಂಬಿದ. ಅಲ್ಲದೆ ಶ್ರೀ ಗಜಾನನನ್ನ ಶಿವಗಣಕ್ಕೆಲ್ಲ ಅಧಿಪತಿಯನ್ನಾಗಿ ನೇಮಿಸಿದ. ಕಾರಣ ಅವ ಗಣಪತಿಯಾದ. ಮತ್ತ ಗಣ ಎಂದರೆ ತತ್ವ. ಯಾವ ಮೂಲ ತತ್ವದಿಂದ ಎಲ್ಲ ತತ್ವಗಳು ಆವಿಷ್ಕಾರಗೊಳ್ತಾವೋ ಅವನೇ ಗಣಪತಿ. ಅಂದ್ರ ವಿಶ್ವಕ್ಕ ಮೂಲ ಕಾರಣನಾದ ಪರಮಾತ್ಮನೇ ಆ ಗಣಪತಿ ಅಂತಂತಾರ ನೋಡು ಉಷಾ.
2: ಹೌದೇನ? ಪರಶುರಾಮನೊಡನೆ ಯುದ್ಧ ಮಾಡುವಾಗ ಗಣೇಶನ ಒಂದಂತ ಮುರಿದೋಯ್ತು. ಮುಂದ ಈ ದಂತವೇ ವ್ಯಾಸರು ಮಹಾಭಾರತ ಬರೆಸಿದಾಗ ಲೆಕ್ಕಣಿಯಂತ ಉಪಯೋಗ ಆಯ್ತಂತ ಅಂತಾರ ನೋಡ ರಮ್ಯ.
3: ಗಣಪತಿ ಒಮ್ಮೆ ತನ್ನ ಸೋದರ ಸ್ಕಂದ ಅಂದ್ರ ಷಣ್ಮುಖನೊಡನೆ ವಿಶ್ವ ಪ್ರದಕ್ಷಿಣೆ ಮಾಡೋ ಸ್ಪರ್ಧೆಯೊಳಗ ಯುಕ್ತಿಯಿಂದ ಗೆಲ್ತಾನ. ತಂದೆ ತಾಯಿಗಳ ಪ್ರದಕ್ಷಿಣೆ ಮಾಡಿದರೆ ವಿಶ್ವ ಪ್ರದಕ್ಷಿಣೆ ಮಾಡಿದಂತೆ ಎಂಬುದು ಶ್ರೀ ಗಣೇಶನ ವಾದನ ಶಾಲಿ.
4: ಹೌದ, ಹಾಗೇನೆ. ಶ್ರೀ ಗಣೇಶ ಒಮ್ಮೆ ಮೋದಕ ಸಹಿತ ಭೋಜನ ಸವಿದು ಇಲಿಯನ್ನೇರಿ ಹೊರಟಾಗ ಬಿದ್ದ ಬಿಡ್ತಾನಂತೆ. ಬಿದ್ದ ಗಣೇಶನನ್ನ ಕಂಡು ಚಂದ್ರನು ನಕ್ನಂತೆ. ಪರಿಣಾಮವಾಗಿ ಗಣೇಶನು ಚಂದ್ರನಿಗೆ ವೃದ್ಧಿ ಹಾಸ ಉಂಟಾಗಲಿ ಎಂದು ಶಾಪ ನೀಡಿದ್ದಲ್ಲದೆ ಚೌತಿಯ ದಿನ ನಿನ್ನ ದರ್ಶನ ಮಾಡಿದವರಿಗೆ ಅಪವಾದ ಬರಲೆಂದು ಶಪಿಸಿದ. ಆದ ಕಾರಣ ಚೌತಿಯ ದಿನ ಚಂದ್ರ ದರ್ಶನ ಮಾಡಿದರೆ ಶಮಂತ ಕೋಪಾಖ್ಯಾನ ಕೇಳ್ಬೇಕು ಅಂತಾರ ಭಾರತಿ.
5: ಹಾ, ಗಣಪತಿಗೆ ಯಾವಾಗ್ಲೂ ಪ್ರಿಯವಾದದ್ದು ಮೋದಕ. ಇಲ್ಲಿ ಮೋದ ಎಂದರೆ ಆನಂದ, ಮತ್ತ ಕ ಎಂದರೆ ಚಿಕ್ಕ ಭಾಗ. ಮೋದಕ ಎಂದರೆ ಆನಂದದ ಚಿಕ್ಕ ಭಾಗ. ಮೋದಕದ ಆಕಾರ ತೆಂಗಿನಕಾಯಿಯಂತೆ, ಗಣೇಶನ ಕೈಯಲ್ಲಿರುವ ಮೋದಕವೆಂದರೆ ಆನಂದವನ್ನು ಪ್ರದಾನ ಮಾಡುವಂತೆ ಶಕ್ತಿಯೇ ಆಗ್ಯದ. ಇನ್ನ ಗಣಪತಿಗೆ ಕೆಂಪು ಹೂಗಳು, ಗರಿಕೆ, ಕೆಂಪು ವಸ್ತ್ರ ಇವುಗಳೆಲ್ಲ ತುಂಬಾ ಇಷ್ಟವಾದವು ನೋಡು ಉಷಾ.
2: ಹೌದೇನ? ಇನ್ನ ಪ್ರತಿ ಕೃಷ್ಣ ಪಕ್ಷದಲ್ಲಿನ ಚೌತಿಯನ್ನು ಸಂಕಷ್ಟಿ ಚೌತಿ ಅಂತ ಕರೀತಾರ. ಆ ದಿನ ಪೂರ್ತಿ ಉಪವಾಸವಿದ್ದು ನಿರಾಹಾರಿ ಆಗಿದ್ದು ಸಂಧ್ಯಾಕಾಲದಾಗ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶ್ರೀ ಗಣಪತಿ ಪೂಜೆ ಸಿದ್ಧತೆ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ರಾತ್ರಿ ಚಂದ್ರ ದರ್ಶನದ ನಂತರ ಊಟ ಮಾಡಬೇಕು. ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ ಚಂದ್ರನಿಗೆ ಅರ್ಘ್ಯ ಸಲ್ಲಿಸುವುದನ್ನು ಮರೆಯಬಾರದು ಯಾರು. ಎಲ್ಲ ಸಂಕಷ್ಟಗಳನ್ನು ನಿವಾರಿಸಿ ಮುಕ್ತಿ ಹೊಂದಲಿಕ್ಕಾಗಿ ಈ ವ್ರತ ಶ್ರೇಷ್ಠವಾಗಿದೆ ರಮ್ಯ.
3: ಹಾಗೆಯೇ ಅಂಗಾರಿಕಾ ಸಂಕಷ್ಟಿ ವ್ರತ ಮಾಡಿದರೆ ವರ್ಷ ಪೂರ್ತಿ ಶ್ರೀ ಗಣೇಶ ಕಾಯುವನೆಂಬ ಪ್ರತೀತಿ ಅದನ ಸ್ನೇಹ.
1: ಹೂನ, ಶ್ರೀ ಗಣೇಶ ಚತುರ್ಥಿಯನ್ನ ಭಾದ್ರಪದ ಶುಕ್ಲದ ಚೌತಿ ಎಂದು ಆಚರಿಸುವುದು ತುಂಬಾ ಪ್ರಾಮುಖ್ಯ ಮತ್ತು ಮಹತ್ವದ ನೋಡು. ಆ ದಿನ ಗಣೇಶ ಲಹರಿಗಳು ಅತಿ ಹೆಚ್ಚಿನ ಪ್ರಮಾಣದಾಗ ಪೃಥ್ವಿಗೆ ಬರ್ತಾವ. ಆ ಲಹರಿಗನ ಆವಾಹನೆ ಮಾಡಲಿಕ್ಕೆ ಪ್ರತಿ ವರ್ಷನೂ ನೂತನ ಮೂರ್ತಿ ಉಪಯೋಗಿಸಿ ನಂತರ ಅವರವರ ಪದ್ಧತಿ ಅನುಸಾರ ವಿಸರ್ಜನೆ ಮಾಡ್ತಾರ. ಆ ದಿನಗಳಲ್ಲಿ ಸಾಂಗವಾಗಿ ಷೋಡಶೋಪಚಾರವಾಗಿ ಪೂಜೆ ಮಾಡಬೇಕು, ಅರ್ಚನೆ ಸಲ್ಲಿಸಬೇಕು. ಸಿಹಿ ನೈವೇದ್ಯ ಅಂದ್ರ ಮೋದಕ, ಕಾಯಿ ಕಡಬು ಇತ್ಯಾದಿಗಳನ್ನ ಮಾಡಿ ನೈವೇದ್ಯ ತೋರಿಸಬೇಕು. ಆರತಿ, ಭಜನೆ, ನೃತ್ಯ, ಪ್ರವಚನಾದಿಗಳ ಮೂಲಕ ಶ್ರೀ ಗಣೇಶನ ಸೇವೆಗೈದಲ್ಲಿ ಸಂಪೂರ್ಣ ಸಂತುಷ್ಟನಾಗ್ತಾನ ಭಾರತಿ.
5: ಅವನ್ ಪೂಜೆ ಪ್ರಸಾದಗಳಿಲ್ಲದೆ ಯಾವುದೂ ಜಯಪ್ರದ ಆಗುವುದಿಲ್ಲ. ಆತನ ಪೂಜೆ ಸೇವೆಗಳಿಂದ ತೃಪ್ತನಾದರೆ ಭಕ್ತರಿಗೆ ಸಿದ್ಧಿ ಬುದ್ಧಿಯನ್ನು ಖಂಡಿತವಾಗಿಯೂ ದಯಪಾಲಿಸ್ತಾನ ಉಷಾ.
2: ಈ ಗಣೇಶ ಚೌತಿಗೆ ಅಂತ ಒಂದೆರಡು ಹೊಸ ರುಚಿ ಹೇಳ ಶಾಲಿನಿ.
4: ಹೇಳ್ತೀನ ಉಷಾ. ಹೆಸರು ಬೇಳೆ ಚಕ್ಲಿ. ಹೆಸರು ಬೇಳೆ ಚಕ್ಲಿ ಮಾಡಲು ಬೇಕಾಗೋ ಸಾಮಗ್ರಿಗಳಂದ್ರೆ 3 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಹೆಸರು ಬೇಳೆ, 1/2 ಕಪ್ ಸಣ್ಣ ರವೆ, 2-3 ಚಮಚ ಬೆಣ್ಣೆ, 1.5 ಚಮಚ ಖಾರದ ಪುಡಿ, 1/2 ಚಮಚ ಜೀರಿಗೆ, ಸ್ವಲ್ಪ ಬಿಳಿ ಎಳ್ಳು ಮತ್ತೆ ಓಂಕಾಳು. ಮೊದಲಿಗೆ ಹೆಸರು ಬೇಳೆನ ಚೆನ್ನಾಗಿ ತೊಳೆದು 3 ಕಪ್ ನೀರು ಹಾಕಿ ಕುಕ್ಕರ್ನಲ್ಲಿಟ್ಟು 2-3 ವಿಶಲ್ ಮಾಡಿಸಿ ಬೇಯಿಸಿಟ್ಕೊಳ್ಬೇಕು. ಮತ್ತೊಂದ್ ಕಡೆ ಒಂದ್ ಬಾಂಡ್ಲಿಯಲ್ಲಿ 1 ಕಪ್ ನೀರು ಹಾಕಿ ಕುದಿಯಲ್ ಬಿಡಬೇಕು. ಕುದಿಯುವ ನೀರಿಗೆ ಬೆಣ್ಣೆ ಹಾಕಿ, ಬೆಣ್ಣೆ ಕರಗಿದ ಮೇಲೆ ಸಣ್ಣ ರವೆ ಹಾಕಿ ಕೈ ಬಿಡದೆ ಅಂದ್ರೆ

0: ಉಂಟಾಗದಂತೆ ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕು. ರವೆ ನೀರೆಲ್ಲ ಹೀರ್ಕೊಂಡು ಗಟ್ಟಿಯಾಗೋ ತನಕ ಬೇಯಿಸ್ಕೋಬೇಕು. ಆಮೇಲೆ ಕುಕ್ಕರ್ ಪ್ರೆಷರ್ ಇಳಿದ್ಮೇಲೆ ಬೆಂದ ಹೆಸರುಬೇಳೆನ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಕೊಂಡು ರವೆ ಬೇಯಿಸಿದ ಪಾತ್ರೆಗೆ ಹಾಕೊಳ್ಳಿ. ಚಕ್ಲಿ ಗರಿಗರಿ ಆಗ್ಲಿಕ್ಕೆ ಅರ್ಧ ಕಪ್ ಪುಟಾಣಿ ಹಿಟ್ಟನ್ನು ರುಬ್ಬಿಕೊಂಡ ಹೆಸರುಬೇಳೆಗೆ ಸೇರಿಸ್ಕೋಬೇಕು. ಈ ಮಿಶ್ರಣಕ್ಕೆ ಖಾರದ ಪುಡಿ, ಬಿಳಿ ಎಳ್ಳು, ಜೀರಿಗೆ, ಸ್ವಲ್ಪ ಇಂಗು, ಓಂಕಾಳನ್ನು ಹಾಕಿ ಕೊನೆಗೆ ಅಕ್ಕಿ ಹಿಟ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರ್ ಹಾಕದೆ ಚೆನ್ನಾಗಿ ಕಲಸ್ಕೊಳ್ಬೇಕು. ಹೆಸರು ಬೇಳೆ ಬೇಯಿಸಿರೋದ್ರಿಂದ ನೀರು ಬೇಕಾಗೋದಿಲ್ಲ. ಕಲಸಿದ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಕರೆದ್ರೆ ಹೆಸರು ಬೇಳೆ ಚಕ್ಲಿ ರೆಡಿ. ಈ ಚಕ್ಲಿ ತುಂಬಾ ಚೆನ್ನಾಗಿರತ್ತೆ. ಈ ಸಲಿ ಹಬ್ಬಕ್ಕೆ ಎಲ್ರು ಹೆಸರು ಬೇಳೆ ಚಕ್ಲಿನೇ ಮಾಡೋಣ ಆಯ್ತಾ? ಹಂಗ ಇದ್ರ ಜೊತೆ ಒಂದು ಸ್ವೀಟು ಹೇಳ್ತೀನಿ ಕೇಳ್ರಿ. ಖರ್ಜೂರದ ಪಾಯಸ. ಖರ್ಜೂರದ ಪಾಯಸ ಮಾಡಲು ಬೇಕಾಗೋ ಸಾಮಗ್ರಿ ಅಂದ್ರೆ 1 ಕಪ್ಪು ಬೀಜ ತೆಗೆದ ಖರ್ಜೂರ, 1 ಕಪ್ಪು ಹಸಿಕಾಯಿ, ಸ್ವಲ್ಪ ಬೆಲ್ಲ, 1.5 ಚಮಚ ಬಾಂಬೆ ರವ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ದ್ರಾಕ್ಷಿ ಮತ್ತೆ ಗೋಡಂಬಿ. ಖರ್ಜೂರ ಪಾಯಸ ಹೇಗ್ ಮಾಡೋದು ಅಂತ ನೋಡೋಣ. ಬೀಜ ತೆಗೆದ ಖರ್ಜೂರನ್ನ 1.5 ಕಪ್ ಬಿಸಿ ನೀರಿನಲ್ಲಿ ಅರ್ಧ ಗಂಟೆ ನೆನೆಸಿಡ್ಬೇಕು. ಅರ್ಧ ಗಂಟೆ ನಂತರ ನೆನೆಸಿದ ಖರ್ಜೂರದಲ್ಲಿ 1 ದೊಡ್ಡ ಚಮಚ ಖರ್ಜೂರ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಹಸಿಕಾಯಿ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿಕೊಂಡ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನೆನೆಸಿದ ಖರ್ಜೂರದ ನೀರನ್ನು ಸೇರಿಸಿ ಜೊತೆಗೆ 1 ಕಪ್ ನೀರ್ ಹಾಕಿ ಕುದಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ, ಖರ್ಜೂರ ಸಿಹಿ ಇರೋದ್ರಿಂದ ಪಾಯಸಕ್ಕೆ ಜಾಸ್ತಿ ಬೆಲ್ಲ ಬೇಡ. ಪಾಯಸ ಸ್ವಲ್ಪ ಕೂಡ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ಹುರಿದ ಸಣ್ಣ ರವೆ ಹಾಕಿ ಚೆನ್ನಾಗಿ ಕೈ ಆಡಿಸಿ, ಇಲ್ಲಾಂದ್ರೆ ಗಂಟಾಗತ್ತೆ. ಮೀಡಿಯಂ ಉರಿಯಲ್ಲಿ 5-6 ನಿಮಿಷ ಕುದಿಸಿ ಇದಕ್ಕೆ ನೆನೆಸಿದ ಖರ್ಜೂರವನ್ನು ಹಾಕಿ ಮತ್ತೆ 2 ನಿಮಿಷ ಕುದಿಸ್ರಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಜೊತೆಗೆ ದ್ರಾಕ್ಷಿ ಗೋಡಂಬಿಯನ್ನ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಖರ್ಜೂರದ ಪಾಯಸ ರೆಡಿ.
1: ವಾಹ್, ಬಹಳ ಚಂದಿತ್ತ. ಹಬ್ಬಕ್ಕ ಈ ಹೊಸ ರುಚಿನ ಎಲ್ಲಾರು ಮಾಡೋಣಂತ. ಅಂದಂಗ ಹೋಗ್ತಾ ಹೋಗ್ತಾ ಇನ್ನೊಂದು ಹಾಡು ಕೇಳ್ಬಿಡೋಣ್ಲಾ ರಮ್ಯಾ.
2: ಒಂದ್

0: ಬಹಳ ಚಂದ ಹಾಡಿದೆಯ ರಮ್ಯಾ. ಅಂದಂಗ ಪ್ಯಾಟ್ಯಾಗ್ ಬೇರೆ ಹೋಗ್ಬೇಕು ಅನ್ಲಿಕತ್ತಿದ್ಲ ಉಷಾ. ಏನ ಉಷಾ, ಭಾರತಿ, ರಮ್ಯಾ, ಶಾಲಿನಿ ನೀವು ಬರ್ತೀರಲ್ಲ?
1: ನಡೀರಿ ಹೋಗೋಣ.
0: ಹ, ಮುಂದಿನ ವಾರ ನಮ್ಮನೆಗ ಭೇಟಿಯಾಗೋಣಂತ. ಎಲ್ಲರಿಗೂ ಶ್ರೀ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಆ ಗಣೇಶ ತಮ್ಗೆಲ್ಲ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಸಮೃದ್ಧಿ, ಸಂಸ್ಕಾರ ಕೊಟ್ಟು ಕಾಪಾಡ್ಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.
2: ಇದುವರೆಗೂ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾ ಸ್ನೇಹಾ ಜೋಶಿ, ಶ್ರೀಮತಿ ಉಷಾ ಅಗ್ನಿಹೋತ್ರಿ, ಶ್ರೀಮತಿ ಭಾರತಿ ಗುಮಾಸ್ತೆ, ಶ್ರೀಮತಿ ರಮ್ಯಾ ಕರ್ಣಂ ಹಾಗೂ ಶ್ರೀಮತಿ ಶಾಲಿನಿ ಗೋಡ್ಬೋಲೆ. ಗೆಳತಿಯರೇ, ಇದು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಮಯ ಆಗಿದೆ 12:31. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz.
1: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
6: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
7: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
6: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
7: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
6: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
7: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 AM ಗೆ FM ರೈನ್ಬೋ 101.3 MHz ನಲ್ಲಿ

ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಣಾಯಾಮ. ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಡಾಕ್ಟರ್ ಹರೀಶ್ ಬಾಬು ಅವರೇ, ನಮಸ್ಕಾರ.
3: ನಮಸ್ಕಾರ ಸರ್.
2: ತಾವು ಇವತ್ತಿನ ದಿವಸ ಯೋಗದಲ್ಲಿ ಬಹಳವಾಗಿ ಪ್ರಸ್ತಾಪ ಮಾಡುವಂತಹ ಈ ಪ್ರಾಣಾಯಾಮದ ಬಗ್ಗೆ, ಅದನ್ನು ಮಾಡೋದು ಹೇಗೆ, ಪ್ರಾಣಾಯಾಮ ಅಂದರೆ ಏನು, ಅದರಿಂದಾಗುವಂತಹ ಅನುಕೂಲಗಳೇನು, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು
3: ಸರ್. ಇದರಲ್ಲಿ ಮೊದಲನೇದಾಗಿ ನಾನು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ವೈದ್ಯನಾಗಿ 1997 ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ 2009 ನಾನು ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿ ವಿವಿಧ ಹುದ್ದೆಗಳಲ್ಲಿ ನಾನು ಅಲಂಕಾರ ಮಾಡಿ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ನೋಡಿದಾಗಲೂ ಕೂಡ ನಾವು ನಮ್ಮಲ್ಲಿ ಬರುವಂಥ ಏನು ರೋಗಿಗಳಿರ್ತಾರೆ ಅದರಲ್ಲಿ ನೀವು ಯಾವುದೇ ರೀತಿಯ ಒಂದು ಸಿಸ್ಟಮ್ ಆಫ್ ಮೆಡಿಸಿನನ್ನು ಉಪಯೋಗಿಸ್ಕೊಂಡ್ರೂ ಕೂಡ ಅವರು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿ ಇದು ಮಾಡಿಕೊಳ್ತಾರೆ. ಅಲ್ಲಿ ನಾವು ನೋಡಿರುವಂಥದ್ದು ಬರೀ ಔಷಧಿಯಿಂದ ಕಾಯಿಲೆಗಳು ವಾಸಿಯಾಗೋದಿಲ್ಲ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಶರೀರದಲ್ಲಿ ಕಾಯಿಲೆಗಳು ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ನಾವು ಗಮನಿಸುವಂಥದ್ದು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಒಳಗಿನ ವಾತಾವರಣ ಯಾವಾಗ ಕಲುಷಿತ ಆಗ್ತದೆ ಆವಾಗ ನಾವು ಕಾಯಿಲೆಗಳನ್ನು ಬರುವಂಥದ್ದನ್ನು ಗಮನಿಸ್ತೇವೆ. ಆ ಒಂದು ಒಳಗಿನ ವಾತಾವರಣವನ್ನು ನಾವು ಸರಿ ಮಾಡಿದ್ರೆ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಬಹುದು, ಮುಂದೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಮತ್ತು ಈಗಿರುವಂಥ ಕಾಯಿಲೆಗಳಿಗೆ ಯಾವುದೇ ರೀತಿಯ ಔಷಧಿ ಉಪಚಾರ ಮಾಡಿಕೊಳ್ತಾ ಇದ್ರೂ ಕೂಡ ನಮ್ಮದೇ ಆದಂಥ ಪದ್ಧತಿನಲ್ಲಿ ನಾವು ಅವುಗಳನ್ನು ಆಸ್ ಅನ್ ಅಡ್ಜುವೆಂಟ್ ಅವುಗಳನ್ನು ಉಪಯೋಗಿಸಿದಾಗ ಖಂಡಿತವಾಗಿ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ, ಬಾಡಿದು ಓವರ್ಆಲ್ ಇಮ್ಯುನಿಟಿ ಮತ್ತು ಡಿಸೀಸ್ ಫೇಸಿಂಗ್ ಕೆಪ್ಯಾಸಿಟಿ ಚೆನ್ನಾಗಾಗುತ್ತೆ, ಮತ್ತು ಇರುವಂಥ ಕಾಯಿಲೆಗಳನ್ನು ಕೂಡ ಸಲೀಲಿತವಾಗಿ ನಾವು ಅದನ್ನು ಓಡಿಸ್ಬೋದು. ಸೊ ಅವುಗಳಲ್ಲಿ ಮುಖ್ಯವಾಗಿ ನಾವು ಮಾಡಬಹುದಾಗಿರುವಂಥದ್ದು, ಪ್ರತಿಯೊಬ್ಬರೂ ಅಡಾಪ್ಟ್ ಮಾಡ್ಕೊಳ್ಬಹುದಾಗಿದ್ದಂಥದ್ದು ಅಂತಂದರೆ ಯೋಗ. ಇವತ್ತು 2014 ಈಚೆಗೆ ನಮಗೆ ಒಂದು ಯೋಗದ ಒಂದು ಬೂಮ್ ಬಂದಿದೆ ಇಡೀ ವಿಶ್ವದಲ್ಲೇ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 21 ಮಾಡಬೇಕು ಅಂತ ಹೇಳಿದ ಇದರಲ್ಲಿ ವಿಶ್ವಸಂಸ್ಥೆನಲ್ಲಿ ಆ ವಿಶ್ವಸಂಸ್ಥೆಗೆ ಕೇಳಿದಾಗ ಅದು ಸಾಕಷ್ಟು ಬೇರೆ ಯಾವುದೇ ವಿಚಾರಗಳಾದ್ರೂ ವಿಶ್ವಸಂಸ್ಥೆನಲ್ಲಿ ಸಾಕಷ್ಟು ಡೆಲಿಬರೇಷನ್ಸ್ ಆಗ್ತದೆ. ಈ ಒಂದು ರೆಸೊಲ್ಯೂಷನ್ ಮಾತ್ರ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ, ಯಾವುದೇ ರೀತಿಯ ಅಪೋಸಿಷನ್ ಇಲ್ಲದೆ ಸರಿಸುಮಾರು 176 ದೇಶಗಳು ಇದನ್ನು ಒಪ್ಪಿಕೊಂಡು, ಹಾಗಾಗಿ ಜೂನ್ 21 ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದು ಸಾಂಕೇತಿಕವಾಗಿ, ಯಾಕೆಂದರೆ ಯೋಗದ ಮಹತ್ವ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಮನೆ ಮನೆಗೆ ಮನ ಮನಕ್ಕೆ ತಲುಪಬೇಕು ಅನ್ನುವಂಥದ್ದು ಎಲ್ಲ ಹೆಡ್ ಕ್ವಾರ್ಟರ್ಸಿಂದ ಹಿಡಿದು ವಿಲೇಜಸ್ ಲೆವೆಲ್ವರೆಗೂ ಇವತ್ತು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಯೋಗದಲ್ಲಿ ಅಂತಂದರೆ ಮಾಮೂಲಿಯಾಗಿ ಕೆಲವೊಂದು ಮಿಸ್ಕಾನ್ಸೆಪ್ಷನ್ಸ್ ಇದೆ, ಯೋಗ ಅಂದರೆ ಬರೀ ಒಂದು ಕೆಲವೊಂದು ಎಕ್ಸಸೈಸಸ್ ಮಾಡುವಂಥದ್ದು ಅಂತ. ಆ ರೀತಿಯಲ್ಲ, ಇದರಲ್ಲಿ ಯೋಗ ಅನ್ನುವಂಥದ್ದು ಯುಜ್ಯತೆ ಆನೇನೈತಿ ಯೋಗ ಅಂತ ಹೇಳ್ತೇವೆ. ಅಂದರೆ ನಮ್ಮ ಒಂದು ಶರೀರವನ್ನು ಮನಸ್ಸಿಗೆ ಜೋಡಿಸುವಂಥದ್ದು, ಮನಸ್ಸನ್ನು ಆತ್ಮದ ಜೊತೆ ಜೋಡಿಸುವಂಥದ್ದು, ಆತ್ಮ

ಪರಮಾತ್ಮನ ಜೊತೆಗೆ ಜೋಡಿಸುವಂಥದ್ದು ಅಥವಾ ಒಬ್ಬ ಮನುಷ್ಯನನ್ನ ಇನ್ನೊಬ್ಬರ ಜೊತೆಗೆ ಜೋಡಿಸುವಂಥದ್ದು, ಒಂದು ಸಮಾಜ ಇನ್ನೊಂದು ಸಮಾಜಕ್ಕೆ ಜೋಡಿಸುವಂಥದ್ದು, ಅಥವಾ ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಜೋಡಿಸುವಂಥದ್ದು ಯೋಗ ಅಂತ ಹೇಳ್ಬೋದು. ಇದರಲ್ಲಿ ನಾವು ಯೋಗದಲ್ಲಿ ಗಮನಿಸ್ತಾ ಹೋದ್ರೆ ಬರೀ ಒಂದು ಮಾಡರ್ನ್ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂತಂದ್ರೆ ಕೆಲವೊಂದು ಎಕ್ಸಸೈಸ್ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಒಂದು ಇದಾಗಿದೆ. ಆದರೆ ಪತಂಜಲಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆನೆ ಅದನ್ನು ಒಂದು ಸ್ಟ್ರಕ್ಚರ್ಡ್ ಮಾಡಿ ನಮಗೆ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ ಹೇಳಿಬಿಟ್ಟು ಎಂಟು ಅಂಗಗಳನ್ನು ಕೊಟ್ಟಿದ್ದಾರೆ. ಈ ಎಂಟು ಅಂಗಗಳಲ್ಲಿ ಯಮ, ನಿಯಮ ಅಂತಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ, ಮತ್ತು ಆಸನ ಅಂತ ಹೇಳಿದ್ರೆ ಬರೀ ಫಿಸಿಕಲ್ ಎಕ್ಸಸೈಸಸ್ ಅಷ್ಟೇ ಅಲ್ಲ, ಅದರಲ್ಲಿ ನಾವು ಕೆಲವೊಂದು ಪೋಶ್ಚರ್ಸ್, ಬಾಡಿಲಿ ಪೋಶ್ಚರ್ಸನ್ನು ಕೆಲವೊಂದು ಸಮಯದ ಒಟ್ಟಿಗೆ ನಾವು ಮೇಂಟೈನ್ ಮಾಡುವಂಥದ್ದು ಅಥವಾ ರಿಪಿಟೇಷನ್ ಮಾಡುವಂಥದ್ದು. ಮತ್ತು ಪ್ರಾಣಾಯಾಮ ಅಂತ ಹೇಳಿ, ಪ್ರಾಣಾಯಾಮ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮ ಒಂದು ಏನು ನಾರ್ಮಲ್ ಕೋರ್ಸ್ ಆಫ್ ಬ್ರೀದಿಂಗ್ ಇದೆ ಅದನ್ನು ಒಂದು ರೆಗ್ಯುಲೇಟ್ ಮಾಡುವಂಥದ್ದು ಅಂತ ಹೇಳ್ತೇವೆ. ನಮ್ಮ ಒಂದು ಬ್ರೀದಿಂಗಿಗೆ ಒಂದು ದಿಕ್ಕನ್ನು ಕೊಡುವಂಥದ್ದು ಪ್ರಾಣಾಯಾಮ ಅಂತ ಹೇಳ್ಬೋದು. ಈ ಪ್ರಾಣಾಯಾಮದ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಮನುಷ್ಯ ಹುಟ್ಟಿದಾಗ್ಲಿಂದನೂ ಸಾಯುವವರೆಗೆ ಅದೇ ಒಂದು ಇಂಡಿಕೇಶನ್, ಮನುಷ್ಯ ಬದುಕಿದ್ದಾನೆ ಅನ್ನೋದಕ್ಕೆ. ಅವನು ಉಸಿರಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಮನುಷ್ಯ ಬದುಕಿದ್ದಾನೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಉಸಿರು ನಿಂತು ಹೋಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಸಮಯದ ನಂತರ ಅವನ ಇಡೀ ಎಲ್ಲ ಅಂಗಗಳನ್ನು ಕೆಲಸ ಮಾಡುವಂಥದ್ದು ನಿಂತೋಗ್ತದೆ. ಮನುಷ್ಯ ಊಟ ಇಲ್ಲದೆ ಎಷ್ಟೋ ದಿನ ಇದಾಗ್ಬೋದು, ಮುಂದೆ 3-5 ದಿನ, 10 ದಿನ, 15 ದಿನ. ನೀರಿಲ್ಲದೆ ಸ್ವಲ್ಪ ದಿನ ಇರ್ಬೋದು, ಆದರೆ ಉಸಿರಿಲ್ಲದೆ ಜಾಸ್ತಿ ಹೊತ್ತು ಇರಲಿಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಶರೀರಕ್ಕೆ ಈ ಉಸಿರು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ನಾವು ಉಸಿರು ಅಂತ ಹೇಳಿದ್ರೆ ಬರೀ ಏನು ಗಾಳಿಯನ್ನು ಹೇಳ್ಕೊಳ್ಳೋವಂಥದ್ದು ಅಂತ ಹೇಳಿ ಅಂದ್ಕೊಳ್ತೇವೆ. ಪ್ರಾಣಾಯಾಮ ಅಂದರೆ ಬರೀ ಗಾಳಿಯನ್ನು ಹೇಳ್ಕೊಂಡು ಬಿಡುವಂಥದ್ದು ಅಂತ. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನು ಅದು ಅನ್ಕಾನ್ಷಿಯಸ್ ಆಗಿ ನಾವು ಬ್ರೀದಿಂಗನ್ನು ಮಾಡ್ತಾನೆ ಇರ್ತೇವೆ. ಹುಟ್ಟಿದಾಗ್ಲಿಂದ ಅದು ಮಗುವಿನ ಒಂದು ಮೊದಲನೇ ಕ್ರೈ ಅನ್ನುವಂಥದ್ದು ಫಸ್ಟ್ ಬ್ರೀದಿಂಗ್, ಅದು ಅಲ್ಲಿಂದ ಲಾಸ್ಟ್ ಬ್ರೀದಿಂಗ್ವರೆಗೂ ಅದು ನಡೀತಾನೆ ಇರ್ತದೆ. ಇದು ಇನ್ವಾಲೆಂಟ್ರಿ ಪ್ರೋಸೆಸ್. ಆದರೆ ನಾವು ಅದನ್ನು ಪ್ರಾಣಾಯಾಮದಲ್ಲಿ ಆ ಇನ್ವಾಲೆಂಟ್ರಿ ಪ್ರೋಸೆಸ್ಸನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಕಾನ್ಷಿಯಸ್ಗೆ ತಗೊಳ್ತೇವೆ, ಅನ್ಕಾನ್ಷಿಯಸ್ ಪ್ರೋಸೆಸ್ಸನ್ನು ಕಾನ್ಷಿಯಸ್ಗೆ ತಗೊಳ್ತೇವೆ. ಅದರಲ್ಲಿ ನಾವು ಉಸಿರನ್ನು ಎಳ್ಕೊಳ್ಳುವಂಥದ್ದು, ಹಿಡಿದಿಡುವಂಥದ್ದು, ಮತ್ತು ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು ಅಂತ. ಅದರಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಸೈಂಟಿಸ್ಟ್ ಅಂತ ಏನು ಹೇಳ್ತೇವೆ ಋಷಿ ಮುನಿಗಳು, ಅವರು ಅದನ್ನು ಫಾರ್ಮುಲಾ ರೂಪದಲ್ಲಿ ಹೇಳಿದ್ದಾರೆ, ಅಂದರೆ ಸೂತ್ರಗಳ ರೂಪದಲ್ಲಿ ಅದನ್ನು ಹೇಳಿದ್ದಾರೆ. ಅದನ್ನು ಇವತ್ತು ಎಲ್ಲ ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಲ್ಯಾಬೊರೇಟರೀಸ್ ಏನಿದ್ದಾವೆ ಆ ಫಾರ್ಮುಲಾಸನ್ನು ಡಿಕೋಡ್ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಮೋಸ್ಟ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸನ್ನು ಇಟ್ಕೊಂಡು ನಮ್ಮ ಒಂದು ಸೂತ್ರಗಳನ್ನು ಅದರಲ್ಲಿ ಬರುವಂಥದ್ದೇ, ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿಧೇಹಿನ ಇತಿ ಅಂತ ಹೇಳಿ ನಮ್ಮ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಪ್ರಾಣಸ್ಯೇದಂ ವಶೇ ಸರ್ವಂ ಅಂತ, ನೀವು ಪ್ರಾಣವನ್ನು ನೀವು ಏನಾದರೂ ನಿಮ್ಮ ಕಂಟ್ರೋಲಿಗೆ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ನೀವು ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಆ ಕಂಟ್ರೋಲಿಗೆ ಯಾವ ರೀತಿ ತಗೊಳ್ತೀರಿ? ಅದು 3 ರೀತಿಗಳಲ್ಲಿ ಆಗ್ತದೆ ಅಂತೇಳಿ. ತ್ರಿದಿವೇಯತ್ ಪ್ರತಿಷ್ಠಿತಂ ಅಂತ ಹೇಳ್ತಾರೆ. ಅದು ಯಾವುದದು 3 ರೀತಿ ಆಗಿದ್ರೆ? ಪೂರಕ, ರೇಚಕ ಮತ್ತು ಕುಂಭಕ ಅಂತ ಹೇಳ್ತೀವಿ. ಮಾಮೂಲಿಯಾಗಿ ನಾವು ಉಸಿರನ್ನು ಎಳ್ಕೊಳ್ಳೋವಂಥದ್ದು ಬಿಡುವಂಥದ್ದು ಆಗ್ತಾ ಇರ್ತದೆ. ಆ ಉಸಿರನ್ನು ಎಳ್ಕೊಂಡು ಬಿಡುವಾಗ ಮಧ್ಯದಲ್ಲಿ ಒಂದು ಗ್ಯಾಪ್ ಬರ್ತದೆ, ಇಟ್ಸ್ ಎ ನಾರ್ಮಲ್ ಥಿಂಗ್, ಇಟ್ಸ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಅದನ್ನು ಕುಂಭಕ ಅಂತ ಹೇಳ್ತೇವೆ. ಅದನ್ನು ನಾವು ಕಂಟ್ರೋಲಿಗೆ ತಗೊಂಡಿದ್ದೇವೆ ಅಂತ ಹೇಳಿದ್ರೆ, ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿಧೇಹಿನೈತಿ ಅಂತ ಹೇಳ್ತದೆ. ತಾಯಿ ಹೇಗೆ ತನ್ನ ಮಗುವನ್ನು ರಕ್ಷಣೆ ಮಾಡ್ತದೋ ಆ ರೀತಿ ಈ ಪ್ರಾಣಾಯಾಮ ಅನ್ನುವಂಥದ್ದು, ಪ್ರಾಣ ಅನ್ನುವಂಥದ್ದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಮತ್ತು ನಮ್ಮ ಎಲಿವೇಷನ್ ಆಗ್ತದೆ, ನಮ್ಮ ಹೈಯರ್ ಕಾನ್ಷಿಯಸ್ನೆಸ್ಗೆ, ಶ್ರೇಷ್ಠ ಪ್ರಜ್ಞಾಶ ವಿಧೇಹಿನೈತೆ ಅಂತ ಹೈಯರ್ ಕಾನ್ಷಿಯಸ್ನೆಸ್ಗೆ ಹೋಗೋದಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಈಗ ನಾವು ಅದನ್ನು ತ್ರಿದಿವೇಯತ್ ಅಂತ ಹೇಳಿದೆ ನಾನು, 3 ರೀತಿಗಳು ಅಂತ ಹೇಳಿ. ನಾವು ಮಾಮೂಲಿಯಾಗಿ ಉಸಿರನ್ನು ತಗೊಳ್ಳುವಂಥದ್ದು, ಉಸಿರನ್ನು ಬಿಡುವಂಥ ಈ ಒಂದು ಪ್ರಕ್ರಿಯೆ ಏನಿದೆ, ಶರೀರ ಅನ್ಕಾನ್ಷಿಯಸ್ ಆಗಿ ಮಾಡ್ತಾನೆ ಇರ್ತದೆ. ಅದು ದಿನದ 24 ಗಂಟೆ 24/7 365 ಡೇಸ್ ಅದು ತನ್ನ ಕೆಲಸವನ್ನು ಮಾಡ್ತಾನೆ ಇರ್ತದೆ. ಆದರೆ ಇಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡುವಾಗ ನಾರ್ಮಲ್ ಬ್ರೀದಿಂಗಿಗೂ ಪ್ರಾಣಾಯಾಮಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅದನ್ನು ನಾನು ಈಗಾಗಲೇ ಹೇಳಿದೆ, ಅದನ್ನು ಕಾನ್ಷಿಯಸ್ ರೂಪದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ. ನಾವು ಉಸಿರನ್ನು ಹೇಳ್ಕೊಳ್ಳುವಾಗ ದೀರ್ಘವಾಗಿ ಉಸಿರನ್ನು ತಗೊಳ್ಳುವಂಥದ್ದು, ನಿಧಾನವಾಗಿ ಉಸಿರನ್ನು ತಗೊಳ್ತಾ ಆಮೇಲೆ ನಾವು ಅದನ್ನು ಉಸಿರನ್ನು ಹಿಡಿದಿಡುವಂಥದ್ದು, ಆಮೇಲೆ ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು. ಇದರಲ್ಲಿ ನಾವು ಗಮನಿಸಿದ್ರೆ ಇಟ್ ಈಸ್ ಮೋಸ್ಟ್ ಸೈಂಟಿಫಿಕ್ ಅಂತ ಹೇಳ್ಬೋದು. ಇವತ್ತು ಸೈಂಟಿಸ್ಟ್ ಅದನ್ನು ಅನಲೈಸ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾದಂಥ ಉಸಿರಾಟದಲ್ಲಿ ನಾವು ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಲಂಗ್ಸಲ್ಲಿ, ಶರೀರದಲ್ಲಿ 3 ಭಾಗಗಳಿದ್ದಾವೆ, ಲೋವರ್ ಲೋಬ್, ಮಿಡಲ್ ಲೋಬ್ ಅಂಡ್ ಮತ್ತು ಅಪ್ಪರ್

ಗ್ಲೋಬ್ ಅಂತ ಹೇಳಿ. ಸಾಮಾನ್ಯವಾಗಿ ಉಸಿರಾಡುವಾಗ ವಿ ಕಾಲ್ ದಟ್ ಶಾಲೋ ಬ್ರೀದಿಂಗ್. ನಮ್ಮ ಲಂಗ್ ಏನಿದೆ, ಶ್ವಾಸಕೋಶಗಳೇನಿದ್ದಾವೆ, ಅವು ಸಂಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಆಗೋದಿಲ್ಲ. ಆ ವೈಟಲ್ ಕೆಪ್ಯಾಸಿಟಿ ಆಫ್ ದ ಲಂಗ್ ಏನಿದೆ ಅದು ತುಂಬ ಕಡಿಮೆ ಇರ್ತದೆ. ಆದರೆ ನಾವು ಈ ಯೋಗದಲ್ಲಿ ಮಾಡುವಾಗ ನಾವು ಇಡೀ ಲಂಗ್ನ ಮೂರು ಭಾಗಗಳನ್ನು ಸಂಪೂರ್ಣವಾಗಿ ನಾವು ಉಪಯೋಗಕ್ಕೆ ಪಡ್ಕೊಳ್ತೇವೆ. ಈ ಸಂಪೂರ್ಣವಾಗಿ ಉಪಯೋಗ ಪಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದರೆ ನಮ್ಮ ವೈಟಲ್ ಕೆಪ್ಯಾಸಿಟಿ ಆಫ್ ದ ಲಂಗ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಮೂರು ಲೋಬ್ಸನ್ನು ನಾವು ಆಕ್ಟಿವೇಷನ್ಗೆ ತರ್ತೇವೆ ಇದರಲ್ಲಿ. ಆಗ ಏನಾಗ್ತದೆ, ಫಸ್ಟಿಗೆ ನಾವು ಮಾಡಬೇಕಾದ್ರೆ ಪ್ರಾಣಾಯಾಮಕ್ಕೆ ಒಂದು ಪ್ರಿಪ್ರೇಷನನ್ನು ನಾವು ಮಾಡ್ತೇವೆ, ಅದನ್ನು ಬ್ರೀದಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೇವೆ. ಆ ಬ್ರೀದಿಂಗ್ ಎಕ್ಸರ್ಸೈಸಸ್ಸಲ್ಲಿ ಸೆಕ್ಷನಲ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಆ ಮೊದಲನೇದಾಗಿ ನಾವು ಡೀಪ್ ಬ್ರೀದಿಂಗನ್ನು ಮಾಡೋದಕ್ಕೋಸ್ಕರ ನಮ್ಮ ಶರೀರಕ್ಕೆ, ಯಾಕೆ ಅಂತ ಹೇಳಿದ್ರೆ ವರ್ಷಾನು ವರ್ಷಗಳಿಂದ ನಾವು ಶಾಲೋ ಬ್ರೀದಿಂಗನ್ನು ಮಾಡ್ತಾ ಇರ್ತೇವೆ. ಹಾಗಾಗಿ ನಾವು ನಮ್ಮ ಲಂಗ್ಸನ್ನು ಟ್ರೈನ್ ಅಪ್ ಮಾಡೋದಕ್ಕೋಸ್ಕರ ಡೀಪ್ ಬ್ರೀದಿಂಗನ್ನು ಶುರು ಮಾಡ್ತೇವೆ. ಆ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ಲಂಗ್ಸ್ ಸಂಪೂರ್ಣವಾಗಿ ಆಕ್ಟಿವೇಷನ್ಗೆ ಬರ್ತದೆ. ಮತ್ತು ಮೂರು ಲೋಬ್ಸನ್ನು ನಾವು ಆಕ್ಟಿವೇಷನ್ಗೆ ತರಬೇಕಾಗಿರೋದ್ರಿಂದ ಸೆಕ್ಷನಲ್ ಬ್ರೀದಿಂಗ್ ಅಂತ ಹೇಳಿದೆ. ಆ ಅದರಲ್ಲಿ ಏನು ಉದರ ಶ್ವಾಸ ಅಂತ ಹೇಳಿ ಹೇಳ್ತೇವೆ, ಅಂದರೆ ಅಬ್ಡಾಮಿನಲ್ ಬ್ರೀದಿಂಗ್ ಅಂತೇಳಿ. ಆಮೇಲೆ ಥೊರಾಸಿಕ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಆಮೇಲೆ ಕ್ಲಾವಿಕ್ಯುಲರ್ ಬ್ರೀದಿಂಗ್ ಅಂತೇಳಿ. ಆ ಮೂರು ಜಾಗಗಳಲ್ಲಿ ಏನು ನಮ್ಮ ಲೋಬ್ಸ್ ಆಫ್ ದ ಲಂಗ್ಸ್ ಇದ್ದಾವೆ, ಆ ಮೂರು ಜಾಗದಲ್ಲಿ ನಾವು ಕಾನ್ಷಿಯಸ್ ಆಗಿ ಉಸಿರನ್ನು ಹೇಳ್ಕೊಂಡು ಉಸಿರನ್ನು ಬಿಡೋದ್ರಿಂದ ಆ ಒಂದು ಜಾಗಗಳು ಸಂಪೂರ್ಣವಾಗಿ ಆಕ್ಟಿವೇಷನ್ ಆಗ್ತದೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೂರು ಲೋಬ್ಸ್ ಸಂಪೂರ್ಣವಾಗಿ ಆಕ್ಟಿವೇಷನ್ಗೆ ಬರ್ತದೆ. ಹಾಗಾಗಿ ನಮ್ಮ ಇಡೀ ಲಂಗ್ ಕೆಪ್ಯಾಸಿಟಿ ಏನಿದೆ ಅದು ಸಂಪೂರ್ಣವಾಗಿ ಆಕ್ಟಿವೇಷನ್ಗೆ ಬರುವಂಥದ್ದು ಮೊದಲನೇದಾಗಿ ಆಗ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಅಬ್ಸಾರ್ಪ್ಷನ್, ನಾವು ಉಸಿರನ್ನ ಹೇಳ್ಕೊಂಡಾಗ ಬರೀ ಗಾಳಿ ಹೋಗುವಂಥದ್ದಲ್ಲ, ಗಾಳಿನಲ್ಲಿ ಇರುವಂಥ ಆಕ್ಸಿಜನ್ ಹೋಗ್ತದೆ, ನೈಟ್ರೋಜನ್ ಹೋಗ್ತದೆ. ಶರೀರಕ್ಕೆ ಅತಿ ಅವಶ್ಯಕತೆ ಆಗಿ ಇರುವಂಥದ್ದು ಅಂತ ಹೇಳಿದ್ರೆ ಒಂದು ಆಕ್ಸಿಜನ್. ಆಕ್ಸಿಜನ್ ಅಬ್ಸಾರ್ಪ್ಷನ್ ಕೆಪ್ಯಾಸಿಟಿ ಆಫ್ ದ ಲಂಗ್ಸ್ ವುಡ್ ಇಂಪ್ರೂವ್. ಆ ಲಂಗ್ಸ್ಗೆ ಆಕ್ಸಿಜನ್ ಜಾಸ್ತಿ ಸಿಕ್ಕಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲಂಗ್ಸಲ್ಲಿ ಗ್ಯಾಸಿಯಸ್ ಎಕ್ಸ್ಚೇಂಜಸ್ ಆಗ್ತದೆ. ನಮ್ಮ ಕಾರ್ಬನ್ ಡೈಆಕ್ಸೈಡ್ ಶರೀರದಲ್ಲಿ ಯುಟಿಲೈಸ್ ಆಗಿರುವಂಥದ್ದು ಲಂಗ್ಸ್ ಮುಖಾಂತರ ಉಸಿರನ್ನು ಬಿಡುವಾಗ ಹೊರಗಡೆ ಬರ್ತದೆ. ಹಾಗೆಯೇ ನಾವು ಉಸಿರನ್ನು ಒಳಗಡೆ ಎಳ್ಕೊಂಡಾಗ ಆಕ್ಸಿಜನ್ ಅನ್ನುವಂಥದ್ದು ಲಂಗ್ಸ್ ಮುಖಾಂತರ ಬ್ಲಡ್ ಒಳಗಡೆ ಹೋಗ್ತದೆ. ಗ್ಯಾಸಿಯಸ್ ಎಕ್ಸ್ಚೇಂಜ್ ಆ ಹೃದಯದ ಮುಖಾಂತರ ಏನು ಲಂಗ್ಸ್ಗೆ ಬರುವಂಥದ್ದು ಅಲ್ಲಿ ಎಕ್ಸ್ಚೇಂಜ್ ಆದಾಗ ಆಕ್ಸಿಜನ್ ನಮ್ಮ ಬ್ಲಡ್ಗೆ ಹೋದಾಗ ಆಕ್ಸಿಜನೇಟೆಡ್ ಬ್ಲಡ್ ಯಾವಾಗ ಶರೀರಕ್ಕೆ ಹೃದಯದ ಮುಖಾಂತರ ಹರಡುತ್ತೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದು ಪ್ರತಿ ಸೆಲ್ಸ್ಗೂ ಹೋಗ್ತದೆ. ಯಾವಾಗ ಆಕ್ಸಿಜನೇಟೆಡ್ ಬ್ಲಡ್ ಜಾಸ್ತಿ ಪ್ರಮಾಣದಲ್ಲಿ ಆಕ್ಸಿಜನೇಷನ್ ಇರುವಂಥ ಬ್ಲಡ್ ಸೆಲ್ಸಿಗೆ ಹೋಗ್ತದೆ ಆವಾಗ ಸೆಲ್ಯುಲಾರ್ ಆಕ್ಟಿವಿಟಿ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಆ ಸೆಲ್ಯುಲಾರ್ ಆಕ್ಟಿವಿಟಿ ಇಂಪ್ರೂವ್ ಆದಾಗ ಶರೀರದಲ್ಲಿ ಆ ಸೆಲ್ಸಲ್ಲಿ ಇರುವಂಥ ಎಲ್ಲ ಟಾಕ್ಸಿನ್ಸು ಹೊರಗಡೆ ಬರುವಂಥದ್ದಾಗಲಿ ಅಲ್ಲಿರುವಂಥ ವೇಸ್ಟ್ ಮೆಟೀರಿಯಲ್ ಹೊರಗಡೆ ಬರುವಂಥದ್ದಾಗಲಿ ಅದು ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ಆದಾಗ ಮತ್ತೆ ನಮ್ಮ ಮೈಟೋಕಾಂಡ್ರಿಯಲ್ ಕೆಪ್ಯಾಸಿಟಿ ಏನಿದೆ, ದ ಪವರ್ ಹೌಸ್ ಆಫ್ ದಿ ಸೆಲ್ ಅಂತೇಳಿ ಏನು ಹೇಳ್ತೇವೆ, ಅದರದ್ದು ವರ್ಕಿಂಗ್ ಕೆಪ್ಯಾಸಿಟಿ ತುಂಬ ಚೆನ್ನಾಗಿ ಆಗ್ತದೆ. ಯಾವಾಗ ಆ ಸೆಲ್ಸಿಗೆ ಪವರ್ ತುಂಬ ಚೆನ್ನಾಗಿ ಸಿಗ್ತದೆ ಆವಾಗ ಶರೀರ ಸಂಪೂರ್ಣವಾಗಿ ಆಪ್ಟಿಮಲ್ ಲೆವೆಲಲ್ಲಿ ಸಂಪೂರ್ಣವಾದಂಥ ಒಂದು ಕೆಪ್ಯಾಸಿಟಿನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಅದರಿಂದಾಗಿ ಏನಾಗ್ತದೆ, ಯಾವಾಗ 100% ಆಪ್ಟಿಮಲ್ ಲೆವೆಲಲ್ಲಿ ಸೆಲ್ಸ್ ಕೆಲಸ ಮಾಡಲಿಕ್ಕೆ ಶುರು ಆಗ್ತದೆ ಆವಾಗ ಸೆಲ್ಸ್ದು ಲೈಫ್ ಸ್ಪ್ಯಾನ್ ಇಂಪ್ರೂವ್ ಆಗ್ತದೆ. ಈ ಯೋಗದಲ್ಲಿ ನಮ್ಮ ಆಂಟಿ ಏಜಿಂಗ್ ಅಂತ ಹೇಳಿ ಹೇಳ್ತೇವೆ. ಅದಕ್ಕೆ ಸಿಂಪಲ್ ಆದಂಥ ಒಂದು ಮೆಕ್ಯಾನಿಸಮ್ ನಾನು ಹೇಳ್ತಾ ಇದ್ದೇನೆ ಈಗ ನಿಮಗೆ. ಯಾವಾಗ ಆಕ್ಸಿಜನೇಷನ್ ಸೆಲ್ಸಲ್ಲಿ ಜಾಸ್ತಿ ಆಗ್ತದೆ, ಶರೀರದಲ್ಲಿ ಆಕ್ಸಿಜನೇಷನ್ ಜಾಸ್ತಿ ಆಗ್ತದೆ, ಆವಾಗ ಆ ಸೆಲ್ಯುಲಾರ್ ಆಕ್ಟಿವಿಟಿ ಜಾಸ್ತಿ ಆದಾಗ, ಅವುಗಳ ವರ್ಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಆದಾಗ ಅವುಗಳ ಒಂದು ಲೈಫ್ ಸ್ಪ್ಯಾನ್ ಸೆಲ್ಸ್ದು ಜಾಸ್ತಿ ಆಗುತ್ತೆ. ಮಾಮೂಲಿಯಾಗಿ ರೆಡ್ ಬ್ಲಡ್ ಸೆಲ್ಸ್ದು ನಮ್ಮದು ಲೈಫ್ ಸ್ಪ್ಯಾನು 90 ದಿನದಿಂದ 120 ದಿನ ಅಂತ ಹೇಳ್ತೇವೆ. ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅವುಗಳ ಆಕ್ಸಿಜನ್ ಕೆಪಾಸಿಟಿ ಜಾಸ್ತಿ ಆಗೋದ್ರಿಂದ ಅದು 120 ದಿನದಿಂದ 150 ದಿನಕ್ಕೆ ಹೋಗ್ತದೆ. ಅದರ ಅರ್ಥ ಆ ಸೆಲ್ಯುಲಾರ್ ಡೆತ್ ಏನಿದೆ ಅದು ಸ್ಲೋ ಡೌನ್ ಆಗ್ತದೆ. ಏಜಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ ನಂಬರ್ ಆಫ್ ನ್ಯೂ ಸೆಲ್ಸ್ ಉತ್ಪಾದನೆ ಆಗುವಂಥದ್ದು, ನಂಬರ್ ಆಫ್ ಓಲ್ಡ್ ಸೆಲ್ಸ್ ಸಾಯುವಂಥದ್ದು. ಅದು ಯಂಗರ್ ಏಜ್ನಲ್ಲಿ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ನ್ಯೂ ಸೆಲ್ಸು ಜಾಸ್ತಿ ಉತ್ಪಾದನೆ ಆಗ್ತಾ ಇರ್ತದೆ, ಓಲ್ಡ್ ಸೆಲ್ಸು ಕಡಿಮೆ ಸಾಯ್ತಾ ಇರ್ತದೆ. ಹಾಗೆಯೇ ಅಡಲ್ಟ್ಹುಡ್ಡಲ್ಲಿ ಅದು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಹೆಂಗ ಹೊಸ ಸೆಲ್ಸ್ ಉತ್ಪಾದನೆ ಆಗುವಂಥದ್ದು ಚೆನ್ನಾಗಿ ನಡೀತಾ ಇರ್ತದೆ. ಆಮೇಲೆ ಮಿಡ್ಲ್ ಏಜಿಗೆ ಬಂದಾಗ ಅದು ಒಂದು ಬ್ಯಾಲೆನ್ಸ್ನಲ್ಲಿರ್ತದೆ, ನ್ಯೂ ಸೆಲ್ಸ್ ಫಾರ್ಮೇಷನ್ನು ಓಲ್ಡ್ ಸೆಲ್ಸ್ ಡೈಯಿಂಗು ಒಂದು ಬ್ಯಾಲೆನ್ಸ್ನಲ್ಲಿರ್ತದೆ. ಹಾಗೆಯೇ ಮಿಡ್ಲ್ ಏಜಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ನ್ಯೂ ಸೆಲ್ಸ್ ಫಾರ್ಮೇಷನ್ಸ್ ಕಡಿಮೆ ಆಗ್ತದೆ, ಓಲ್ಡ್ ಸೆಲ್ಸ್ ಡೈಯಿಂಗ್ ಜಾಸ್ತಿ ಆಗುತ್ತೆ. ಹಾಗಾಗಿ ಏಜಿಂಗ್ ಪ್ರೋಸೆಸ್ ಜಾಸ್ತಿ ಜಾಸ್ತಿ ಆಗ್ತದೆ. ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ, ನಾವು ಯೋಗವನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಶರೀರ ಸಂಪೂರ್ಣವಾಗಿ ಆಪ್ಟಿಮಲ್ ಲೆವೆಲಲ್ಲಿ ಕೆಲಸ ಮಾಡೋದ್ರಿಂದ, ಆ ಸೆಲ್ಸಲ್ಲಿ ಆಪ್ಟಿಮಲ್ ಲೆವೆಲಲ್ಲಿ ಆಕ್ಸಿಜನೇಷನ್ ಇರೋದ್ರಿಂದ

0: ಸೆಲ್ಯುಲರ್ ಆಕ್ಟಿವಿಟಿ ಟಾಕ್ಸಿನ್ಸ್ ಎಲ್ಲನೂ ಕ್ಲಿಯರ್ ಆಗ್ತಾ ಇರೋದ್ರಿಂದ ಅಲ್ಲಿ ನಮ್ಮ ಸೆಲ್ಯುಲರ್ ಏಜ್ ಏನಿದೆ ಅದು ಸ್ಲೋ ಡೌನ್ ಆಗ್ತದೆ. ಹಾಗಾಗಿ ನಮ್ಮದು ಆಂಟಿ ಏಜಿಂಗ್ ಪ್ರೋಸೆಸ್, ಯೋಗದಿಂದ ಆಂಟಿ ಏಜಿಂಗ್ ಅಂತ ಹೇಳಿ ಇವತ್ತು ಎಲ್ಲ ಸೆಲೆಬ್ರಿಟೀಸ್ ಕೂಡ ಯೋಗವನ್ನು ಮಾಡೋದಕ್ಕೆ ಕಾರಣ ಈ ಒಂದು ಸಿಂಪಲ್ ಆದಂಥ ಒಂದು ಮೆಕ್ಯಾನಿಸಮ್.
1: ಡಾಕ್ಟರ್ ಹರೀಶ್ ಬಾಬು ಅವರೇ, ಈಗ ಒಂದು ಮೆಕ್ಯಾನಿಸಮ್ಗೆ ನಮ್ಮ ದೇಹ ಒಳಪಟ್ಟು ರಚನೆ ಆಗಿದೆ ಅಂತ ನಾವು ಹೇಳ್ಬೋದು ಅಲ್ವೇ?
0: ರೈಟ್.
1: ಈಗ ನಮ್ಮ ಶ್ವಾಸಕೋಶಗಳು ಒಂದು ಉಸಿರಾಟ ಕ್ರಮಕ್ಕೆ ಹೊಂದಿಕೊಂಡಂತೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಇನ್ವಾಲೆಂಟ್ರಿ, ನಮಗೆ ಅರಿವಿಲ್ಲದ ಹಾಗೆ ಆ ಉಸಿರಾಟ ನಡೀತಾ ಇರುತ್ತೆ ಅಲ್ವಾ. ಅದನ್ನೇ ಒಂದು ಯಂತ್ರ ಅಂತ ನಾವು ಅನ್ಕೊಳ್ಳೋದೇ ಆದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಗತಿ ಇದೆ ಅಂತ ಅನ್ಕೋಬೋದು. ಈಗ ಬಲವಂತವಾಗಿ ನಾವು ಉಸಿರೇಳ್ಕೊಳ್ಳೋದು, ಉಸಿರನ್ನು ನಿಲ್ಲಿಸೋದು, ಮತ್ತೆ ಉಸಿರನ್ನು ಹೊರಹಾಕೋದ್ರಿಂದ ನಮ್ಮ ದೇಹದ ಒಂದು ಸ್ವಾಭಾವಿಕ ಕ್ರಿಯೆಗೆ ನಾವು ಅಡ್ಡಿ ಉಂಟು ಮಾಡ್ತಿದ್ದೀವಿ ಅಂತ ಅನ್ಸಲ್ವ?
0: ಖಂಡಿತವಾಗಿ. ಇಲ್ಲಿ ಬಿಗಿನಿಂಗ್ನಲ್ಲಿ ನಾವು ಹುಟ್ಟಿದಾಗಲಿಂದ, ನಾನು ಬಿಗಿನಿಂಗ್ನಲ್ಲಿ ಹೇಳಿದಾಗೆ ಹುಟ್ಟಿದಾಗಲಿಂದ ಒಂದು ಮೆಥಡಾಲಜಿನಲ್ಲಿ ನಮ್ಮ ಶರೀರ ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ. ಶಾಲೋ ಬ್ರೀದಿಂಗಲ್ಲಿ ನಾವು ಮಾಡ್ತಾ ಇರ್ತೀವಿ. ತುಂಬ

0: ಕಳೆದು ಉಸಿರನ್ನು ನಿಲ್ಲಿಸೋದು ಮತ್ತೆ ಉಸಿರನ್ನು ಹೊರಹಾಕೋದ್ರಿಂದ ನಮ್ಮ ದೇಹದ ಒಂದು ಸ್ವಾಭಾವಿಕ ಕ್ರಿಯೆಗೆ ನಾವು ಅಡ್ಡಿ ಉಂಟು ಮಾಡ್ತಿದ್ದೀವಿ ಅಂತ ಅನ್ಸಲ್ವಾ?
1: ಖಂಡಿತವಾಗಿ ಇಲ್ಲಿ ಬಿಗಿನಿಂಗ್ನಲ್ಲಿ ನಾವು ಹುಟ್ಟಿದಾಗಲಿಂದ ನಾನು ಬಿಗಿನಿಂಗ್ನಲ್ಲಿ ಹೇಳಿದಾಗೆ ಹುಟ್ಟಿದಾಗಲಿಂದನೂ ಒಂದು ಮೆಥಡಾಲಜಿನಲ್ಲಿ ನಮ್ಮ ಶರೀರ ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ. ಶಾಲೋ ಬ್ರೀದಿಂಗಲ್ಲಿ ನಾವು ಮಾಡ್ತಾ ಇರ್ತೀವಿ, ತುಂಬ ಏನು ಲಿಟಲ್ ಆಫ್ ಆಕ್ಸಿಜನ್ ವಿಲ್ ಗೋ ಆ್ಯಂಡ್ ಲಿಟಲ್ ಬಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವುಡ್ ಕಮ್ ಔಟ್. ನಮ್ಮ ಶರೀರದಲ್ಲಿ 100% ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ 100% ಆಕ್ಸಿಜನೇಷನ್ ಒಳಗಡೆ ಆಗಬೇಕು, ಮತ್ತು ತುಂಬ ಯೂಸ್ಡ್ ಅಪ್ ಆದಂಥ ಏನು ಕಾರ್ಬನ್ ಡೈಆಕ್ಸೈಡು ನಮ್ಮ ಬ್ಲಡ್ಗೆ ಬಂದಿರ್ತದೆ ಅದು ಉಸಿರನ್ನು ಹೊರಗಡೆ ಹಾಕೋದ್ರ ಮುಖಾಂತರ ಹೊರಗಡೆ ಬಂದುಬಿಡಬೇಕು. ಆವಾಗ ಸೆಲ್ಸಲ್ಲಿ ನಮ್ಮದು ಏನು ನಮ್ಮ ಬ್ಲಡ್ ಪಿ ಹೆಚ್ ಅಂತ ಹೇಳ್ತೇವೆ, ಮಾಮೂಲಿಯಾಗಿ ನಮ್ಮದು ಬ್ಲಡ್ದು ಪಿ ಹೆಚ್ ವ್ಯಾಲ್ಯೂ ಏನಿದೆ ಅದು ಟುವರ್ಡ್ಸ್ ಆಲ್ಕಲಿನಿಟಿ ಅಂತ ಹೇಳ್ತೇವೆ, 7.035 ಅದರದ್ದು ಬ್ಲಡ್ದು ಆಲ್ಕಲಿನಿಟಿ. ನಮ್ಮ ಎಲ್ಲ ವೇರಿಯಸ್ ಪ್ರೋಸೆಸ್ಗಳು ಕೂಡ ಆಗ್ತಾ ಇರುವಂಥದ್ದು ಅದರಲ್ಲಿ ನಾವು ತಿನ್ನುವಂಥ ಆಹಾರ ಇರ್ಬೋದು, ಕುಡಿಯುವಂಥ ನೀರಿರ್ಬೋದು, ಅಥವಾ ನಾವು ಮಾಡುವಂಥ ಆಕ್ಟಿವಿಟೀಸ್ ಇರ್ಬೋದು, ಅದರಲ್ಲಿ ಎಲ್ಲನೂ ಈ ಡೈಜೆಸ್ಟಿವ್ ಪ್ರೋಸೆಸ್ಸಲ್ಲಿ ಮೆಟಬಾಲಿಕ್ ಪ್ರೋಸೆಸ್ಸಲ್ಲಿ ಈ ವೇಸ್ಟ್ ಮೆಟೀರಿಯಲ್ ಏನು ಉತ್ಪಾದನೆ ಆಗ್ತದೆ ಅದು ನಮ್ಮ ಶರೀರದ 4 ರೂಪದಲ್ಲಿ ಹೊರಗಡೆ ಬರ್ತದೆ. ಉಸಿರಿನ ಮುಖಾಂತರ ಹೊರಗಡೆ ಬರ್ತದೆ, ಚರ್ಮದ ಮುಖಾಂತರ ಹೊರಗಡೆ ಬರ್ತದೆ, ಯೂರಿನ್ ಮುಖಾಂತರ ಹೊರಗಡೆ ಬರ್ತದೆ, ಮತ್ತು ಫೀಸಿಸ್ ಮುಖಾಂತರ ಹೊರಗಡೆ ಬರ್ತದೆ. ಈ ಹೊರಗಡೆ ಬರುವಂಥ ಈ ಮೆಟೀರಿಯಲ್ಸ್ ಏನಿದೆ ವೇಸ್ಟ್ ಮೆಟೀರಿಯಲ್ಸ್ ಅಥವಾ ನಮ್ಮ ಐ ಸೆಕ್ರೆಷನ್ಸ್ ಇರ್ಬೋದು, ನೆಸಲ್ ಸೆಕ್ರೆಷನ್ಸ್ ಇರ್ಬೋದು, ಇಯರ್ ಸೆಕ್ರೆಷನ್ಸ್ ಇರ್ಬೋದು, ಅಥವಾ ಮೌತಲ್ಲಿ ಇರುವಂಥ ಸೆಕ್ರೆಷನ್ಸ್ ವೇಸ್ಟ್ ಆಗುವಂಥದ್ದು, ಅವು ಎಲ್ಲವೂ ಕೂಡ ಮೌತದೊಂದು ಬಿಟ್ಟು ಎಲ್ಲವೂ ಅಸಿಡಿಕ್ ಸೆಕ್ರೆಷನ್ಸ್ ಇರ್ತದೆ. ನಮ್ಮ ಬಾಡಿಲಿ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲನೂ ಅಸಿಡಿಕ್ ಇರ್ತದೆ, ಬಾಡಿಲಿ ಸಿಸ್ಟಮ್ಸ್ ಎಲ್ಲನೂ ಆಲ್ಕಲಿನ್ ಇರಬೇಕು. ಹಾಗಾಗಿ ಬಾಡಿ ಅದು ಒಂದು ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಾವು ಆ ಈಕ್ವಿಲಿಬ್ರಿಯಮನ್ನು ಮೇಂಟೈನ್ ಮಾಡೋದಕ್ಕೆ ಬಾಡಿಗೆ ಸಹಾಯ ಮಾಡಬೇಕು. ಹಾಗಾಗಿ ನಾವು ತಿನ್ನುವಂಥ ಆಹಾರ ಇರ್ಬೋದು ಅದು ಹೆಚ್ಚು ಆಲ್ಕಲೈನ್ ಆಗಿರಬೇಕು ಅಂತ ಹೇಳ್ತೇವೆ. ಮತ್ತು ನಮ್ಮ ಕುಡಿಯುವಂಥ ನೀರು ಕೂಡ ಇವತ್ತು ಕಲುಷಿತ ಆಗಿರೋದ್ರಿಂದ ಅದು ತೋರ್ಸ ಅಸಿಡಿಕ್ ಆಗ್ತದೆ. ಈ ಆರ್ ಓ ವಾಟರ್ ಎಲ್ಲನೂ ಸ್ವಲ್ಪ ಅಸಿಡಿಕ್ ಸೈಡಿಗೆ ಇರ್ತದೆ. ಮತ್ತು ಈ ಫುಡ್ಗೆ ಕೆಮಿಕಲ್ಸ್ ಹಾಕುವಂಥದ್ದು ಪೊಲ್ಯೂಷನ್ ಆಗೋದ್ರಿಂದ ಈ ಎಲ್ಲ ಕಾರಣಗಳಿಂದ ನಾವು ತಗೊಳ್ಳೋಂಥ ಆಹಾರ ಕೂಡ ಅದು ಅಸಿಡಿಕ್ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಕೇರ್ ತಗೊಳ್ಬೇಕಾಗಿರುವಂಥದ್ದು ನಾವು ನಮ್ಮ ಶರೀರವನ್ನು 7.035 ಬ್ಲಡ್ ಪಿ ಎಚ್ನಲ್ಲಿ ಇಡಬೇಕು ಅಂತ ಹೇಳಿದ್ರೆ ಪ್ರಾಣಾಯಾಮ ಪ್ಲೇಸ್ ಎ ವೆರಿ ವೈಟಲ್ ರೋಲ್. ಹಾಗಾಗಿ ನಾವು ಶರೀರಕ್ಕೆ ಒಂದು ಹೊಸ ಅಭ್ಯಾಸವನ್ನು ಮಾಡಿಸ್ಬೇಕಾಗ್ತದೆ. ಈ ಹಳೆ ಅಭ್ಯಾಸವನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು ನಾವು ಹೊಸ ಅಭ್ಯಾಸ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಲಂಗ್ಸನ್ನು ನಾವು ಟ್ರೈನಪ್ ಮಾಡಬೇಕು. ಆ ಟ್ರೈನಪ್ ಮಾಡೋದಕ್ಕೆ ಒಂದು ವಿಧಾನವೇ ಪ್ರಾಣಾಯಾಮ. ಹಾಗಾಗಿ ನಾವು ಎಕ್ಸರ್ಸೈಸ್ ಇಲ್ಲದೆ ಇರುವಂಥ ಶರೀರ ವೇಸ್ಟೇಜ್ ಆಗ್ತಾ ಇರ್ತದೆ, ಮಸಲ್ ವೇಸ್ಟೇಜ್ ಜಾಸ್ತಿ ಆಗ್ತದೆ.
0: ಡಾಕ್ಟ್ರೆ, ಈಗ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಆರೋಗ್ಯವಾಗೇ ಇರ್ತಾರೆ ಸ್ವಾಭಾವಿಕವಾಗಿ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗ್ತಾ ಹೋಗುತ್ತೆ ಅವರಿಗೆ ಅನಾರೋಗ್ಯ ಬಾಧಿಸ್ಬೋದು ಅಥವಾ ಈ ಚಿಕ್ಕ ವಯಸ್ಸಲ್ಲೂ ಅನಾರೋಗ್ಯ ಇರಬಹುದು. ಆದರೆ ಏಜಿಂಗ್ ಅನ್ನೋವಂತಹ ಒಂದು ಪ್ರೋಸೆಸ್ ಏನಿದೆ ಅದು ಚಿಕ್ಕ ವಯಸ್ಸಲ್ಲಿ ಆರೋಗ್ಯ, ವಯಸ್ಸಾಗ್ತಾ ಆಗ್ತಾ ಅನಾರೋಗ್ಯ ಅನ್ನೋ ಲೆವೆಲಲ್ಲೇ ನಡೀತಾ ಇದೆ. ಅಂದರೆ ಈಗ ಚಿಕ್ಕ ವಯಸ್ಸಿನಲ್ಲಿ ಉಸಿರಾಟ ಸರಿ ಇತ್ತು, ವಯಸ್ಸಾಗ್ತಾ ಆಗ್ತಾ ಅದು ತಪ್ಪೋಯ್ತು ಅಥವಾ ಸರಿ ಆಗಲಿಲ್ಲ ಅನ್ನೋ ಅರ್ಥ ಮಾಡ್ಕೋಬೇಕ ನಾವು?
1: ಖಂಡಿತವಾಗಿ. ಮಗು ಹುಟ್ಟಿದಾಗ ದಟ್ ವಾಸ್ ಎ ವೆರಿ ನಾರ್ಮಲ್ ಬ್ರೀದಿಂಗ್, ದೇ ವಿಲ್ ಬಿ ಡೂಯಿಂಗ್ ದ ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಹೇಳ್ತವೆ. ಬಟ್ ಆಸ್ ದ ಚೈಲ್ಡ್ ಗ್ರೋಸ್, ಮಗು ಬೆಳೀತಾ ಬೆಳೀತಾ ಆ ಬಾಡಿನಲ್ಲಿ ಅಬ್ಡಾಮಿನೋ ತೊರಸಿಕ್ ಬ್ರೀದಿಂಗ್ ಏನಿರ್ತದೆ ಅದು ಚೇಂಜ್ ಆಗೋಗ್ತದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಆ ಒಂದು ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು ಮತ್ತು ಲೈಫ್ ಸ್ಟೈಲ್ ಇರ್ಬೋದು, ಅವುಗಳಲ್ಲಿ ನಾವು ಬ್ರೀದಿಂಗ್ ಪ್ಯಾಟರ್ನ್ಸ್ ಕೂಡ ಚೇಂಜ್ ಆಗೋಗ್ತದೆ. ಹಾಗಾಗಿ ನಮ್ಮದು ಸಂಪೂರ್ಣವಾದಂಥ ಲಂಗ್ ಕೆಪ್ಯಾಸಿಟಿ, ಸಂಪೂರ್ಣವಾದಂಥ ಲಂಗ್ಸ್ ಏನಿದ್ದಾವೆ ಅದು ಯುಟಿಲೈಸೇಷನ್ ಆಗ್ತಾ ಇರೋದಿಲ್ಲ. ಹಾಗಾಗಿ ನಾವು ಈ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ನೀವು ಹೇಳಿದಾಗೆ ಹೇಗೆ ಇದ್ರೂ ಬಾಡಿ 100% ಕೆಲಸ ಮಾಡ್ತಾ ಇರ್ತದೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ, ಆಸ್ ಇಟ್ ಗೋಸ್ ಅದಕ್ಕೆ ನಾವು ಆಪ್ಟಿಮಲ್ ಲೆವೆಲ್ ಆಫ್ ಸಿಚುಯೇಷನ್ ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಫಂಕ್ಷನಿಂಗ್ಗೆ ಅದು ತನ್ನ ಕೆಪಾಸಿಟಿಯನ್ನು ಕಳ್ಕೊಳ್ತಾ ಹೋಗ್ತದೆ. ಹಾಗಾಗಿ ಶರೀರದಲ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಕ್ಯುಮುಲೇಟೆಡ್ ಟಾಕ್ಸಿನ್ಸು ಬಾಡಿಯ ಒಂದು ಏನು ಸೆಲ್ಯುಲರ್ ಆಲ್ಕಲಿನಿಟಿ ಇದೆ ಅದನ್ನು ಕಡಿಮೆ ಮಾಡ್ತಾ ಹೋಗ್ತದೆ. 7.035 ಇರುವಂಥದ್ದು ನಿಧಾನವಾಗಿ ಅದು ಕಡಿಮೆ ಮಾಡ್ತಾ ಬಂದಾಗ ಆಕ್ಸಿಜನ್ ಅಬ್ಸಾರ್ಪ್ಷನ್ ಕೆಪ್ಯಾಸಿಟಿ ಯಾವಾಗ ಕಡಿಮೆ ಆಗ್ತಾ ಹೋಗ್ತದೆ ಆವಾಗ ಕಾಯಿಲೆಗಳು ಅನ್ನುವಂಥದ್ದು ಶುರುವಾಗ್ತದೆ. ಹಾಗಾಗಿನೇ ಹಿಂದಿನ ಕಾಲದಲ್ಲಿ ಒಂದು 100 ವರ್ಷದ ಹಿಂದಿನಿಂದ ಏನು ಇಂಡಸ್ಟ್ರಿಯಲೈಸೇಷನ್ ಆಯಿತೋ ಅದಕ್ಕಿಂತ ಮುಂಚೆ ನಮ್ಮ ಜನ ಎಲ್ಲನೂ ನಾರ್ಮಲ್ಲಾಗಿ ಒಂದು 100-120 ವರ್ಷ ಬದುಕುವಂಥವ್ರಿದ್ದರು. ಆದರೆ ಇವತ್ತು ಇಂಡಸ್ಟ್ರಿಯಲೈಸೇಷನ್ ಆಗಿ ಒಂದು ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ ನೀವು ಹಳೆ ತಲೆಮಾರಿನವರನ್ನು ನೋಡಿದರೆ ಮತ್ತು ಈಗಿನ ತಲೆಮಾರನ್ನು ನೋಡಿದರೆ ಅವತ್ತು ಯಾವಾಗ 60 ವರ್ಷದ ನಂತರ ಏನು ಕಾಣ್ತಾ ಇತ್ತು ವಯಸ್ಸಿನ ನಂತರ ಕಾಣ್ತಾ ಇದ್ದಂಥ ಕಾಯಿಲೆಗಳು ಇವತ್ತು ಸಣ್ಣ ವಯಸ್ಸಿನಲ್ಲಿ ಕಾಣ್ತಾ ಇದ್ದಾವೆ.

0: ಅಥವಾ ಯಂಗ್ ಏಜ್ನಲ್ಲಿ ಹಾರ್ಟ್ ಅಟ್ಯಾಕ್ಸ್ ಕಾಣ್ತಾ ಇದ್ದೇವೆ ಇವತ್ತು. ಅವುಗಳಿಗೆಲ್ಲನೂ ಕಾರಣ ಅಂತ ಹೇಳಿದರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರದ ಕ್ರಮ, ನಮ್ಮ ಈ ಒಂದು ಲ್ಯಾಕ್ ಆಫ್ ಎಕ್ಸಸೈಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್, ಅವೆಲ್ಲನೂ ಕಾರಣ. ಹಾಗಾಗಿ ಎಲ್ಲರೂ ಮಾಡಬಹುದಾಗಿರುವಂಥದ್ದು ಚೇರ್ನಲ್ಲೇ ಕೂತ್ಕೊಂಡು ಮಾಡ್ಬೋದು.
1: ಯಾವ ರೀತಿ ಕರೆಕ್ಟ್ ಆಗಿ ಪ್ರಾಣಾಯಾಮ ಮಾಡಬೇಕು ಹೇಳ್ಬಿಡಿ ಸರ್.
0: ಓಕೆ, ಸೊ ಇದರಲ್ಲಿ ನಾವು ಮುಖ್ಯವಾಗಿ ನಾವು ಮೊದಲನೇದಾಗಿ ನಮ್ಮ ಲಂಗ್ಸನ್ನು ಇಂಪ್ರೂವೈಸೇಷನ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅದಕ್ಕೆ ನಾವು ಟ್ರೈನ್ ಅಪ್ ಮಾಡಬೇಕಾದ್ರೆ ಬ್ರೀದಿಂಗ್ ಎಕ್ಸಸೈಸಸ್ನ ಮೊದಲನೇ ಮಾಡಬೇಕು. ಏನು ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಹೇಳಿದೆ, ಥೊರಾಸಿಕ್ ಬ್ರೀದಿಂಗ್ ಅಂತ ಹೇಳಿದೆ, ಮತ್ತು ಕ್ಲಾವಿಕ್ಯುಲರ್ ಬ್ರೀದಿಂಗ್ ಅಂತ ಹೇಳಿದೆ. ಆ ಮೂರನ್ನು ಸೇರಿಸಿ ಮಾಡುವಂಥದ್ದು ಫುಲ್ ಯೋಗಿಕ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಅದರ ನಂತರ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾಗಿದ್ದಂಥ ಪ್ರಾಣಾಯಾಮ ಅಂತ ಹೇಳಿದ್ರೆ ನಾಡಿಶೋಧನ ಪ್ರಾಣಾಯಾಮ ಅಂತ ಹೇಳ್ತೇವೆ. ನಾಡಿಶೋಧನ ಪ್ರಾಣಾಯಾಮ ಅಂತ ಹೇಳಿದ್ರೆ ನಮ್ಮ ಎರಡು ಮೂಗಿನಿಂದ ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ಒಂದೊಂದ್ಸತಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಬ್ರೀದಿಂಗ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ದಿ ಬ್ರೈನ್ ಆಕ್ಟಿವಿಟಿ ಅಂತಲೂ ಹೇಳ್ತೇವೆ. ಸೊ ಒಂದು ಲೋಬ್ ಆಫ್ ದ ಬ್ರೈನ್ ಆಕ್ಟಿವ್ ಆಗಿರುವಾಗ ಒಂದು ನಾಸ್ಟ್ರಿಲ್ ಅದು ಆಕ್ಟಿವ್ ಆಗಿರುತ್ತೆ, ಇನ್ನೊಂದು ನಾಸ್ಟ್ರಿಲ್ ಕ್ಲೋಸ್ ಆಗಿರುತ್ತದೆ. ಹಾಗಾಗಿ ನಾವು ಎರಡೂ ಲೋಬ್ಸ್ ಆಫ್ ದ ಬ್ರೈನ್ ಅನ್ನು ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎರಡು ನಾಸ್ಟ್ರಿಲ್ಸ್ ಅನ್ನು ಪೂರ್ತಿಯಾಗಿ ಉಸಿರನ್ನು ತಗೊಳ್ಳೋದಕ್ಕೆ ನಾವು ಟ್ರೈನ್ ಅಪ್ ಮಾಡಬೇಕು. ಹಾಗಾಗಿ ನಾವು ಈ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡ್ತೇವೆ. ಅದರಲ್ಲಿ ಮೊದಲನೇದಾಗಿ ಉಸಿರನ್ನ ಹೊರಗಡೆ ಹಾಕ್ಬಿಟ್ಟು ಎಡಮೂಗಿನಿಂದ ಸಂಪೂರ್ಣವಾಗಿ ಉಸಿರನ್ನು ಹೇಳ್ಕೊಳ್ಳುವಂಥದ್ದು, ಆಮೇಲೆ ಬಲಮೂಗಿನಿಂದ ಉಸಿರನ್ನು ಹೊರಗಡೆ ಹಾಕುವಂಥದ್ದು, ಅದರ ನಂತರ ಬಲಮೂಗಿನಿಂದ ಉಸಿರನ್ನು ಹೇಳ್ಕೊಂಡು ಮತ್ತೆ ಎಡಮೂಗಿನಿಂದ ಉಸಿರನ್ನು ಹೊರಗಡೆ ಹಾಕುವಂಥದ್ದು. ಇದು ಒಂದು ರೌಂಡ್ ಆಫ್ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತೇವೆ. ಹಾಗಾಗಿ ಮಿನಿಮಮ್ ಆಗಿ ನಾವು 7 ರೌಂಡನ್ನು ಮಾಡಬೇಕು. 14 ರೌಂಡ್ ತುಂಬ ಚೆನ್ನಾಗಾಗ್ತದೆ. 20 ರೌಂಡ್ ಮಾಡೋದ್ರಿಂದ ಅದು ಶರೀರಕ್ಕೆ ತುಂಬ ಚೆನ್ನಾಗಿ ಆಗ್ತದೆ. ಈ ನಾಡಿಶೋಧನ ಪ್ರಾಣಾಯಾಮವನ್ನು ಪ್ರತಿಯೊಬ್ಬರೂ ಮಾಡ್ಬೋದು. ಹಾಗೆಯೇ ಅದರ ನಂತರ ಚಂದ್ರನಾಡಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಈ ಚಂದ್ರನಾಡಿ ಪ್ರಾಣಾಯಾಮ ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಚಂದ್ರಭೇದನ ಪ್ರಾಣಾಯಾಮ ಕೂಡ ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್. ಚಂದ್ರನಾಡಿ ಪ್ರಾಣಾಯಾಮ ಅಂತ ಹೇಳಿದ್ರೆ ಎಡಮೂಗಿಂದ ಉಸಿರನ್ನು ತಗೊಂಡು ಎಡಮೂಗಿಂದ ಹೊರಗಡೆ ಬಿಡುವಂಥದ್ದು. ಚಂದ್ರಭೇದನ ಪ್ರಾಣಾಯಾಮ ಅಂತ ಅಂದರೆ ಎಡಮೂಗಿಂದ ತಗೊಂಡು ಬಲಮೂಗಿಂದ ಬಿಡುವಂಥದ್ದು, ಮತ್ತೆ ಎಡಮೂಗಿಂದ ತಗೊಂಡು ಬಲಮೂಗಿಂದ ಬಿಡುವಂಥದ್ದು. ಆವಾಗ ಇನ್ನೊಂದು ನಾಸ್ಟ್ರಿಲನ್ನು ನಾವು ಕ್ಲೋಸ್ ಮಾಡ್ಕೊಂಡಿರ್ತೇವೆ. ಹಾಗೆಯೇ ಇದು ಕೂಲಿಂಗ್ ಪ್ರಾಣಾಯಾಮ ಅಂತ ಹೇಳ್ತೇವೆ. ಯಾರಿಗೆ ಹೈಪರ್ ಟೆನ್ಷನ್ ಇರ್ತದೆ, ಯಾರಿಗೆ ತುಂಬ ಆಂಗ್ಸೈಟಿ ಇರ್ತದೆ, ಸ್ಟ್ರೆಸ್ ಇರ್ತದೆ, ಅಂಥವ್ರಿಗೆ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅದು ನಮ್ಮದು ಸ್ವಲ್ಪ ಆಕ್ಟಿವಿಟಿ, ಏನು ಬ್ರೈನ್ ಆಕ್ಟಿವಿಟಿ ಸ್ವಲ್ಪ ಸ್ಲೋ ಡೌನ್ ಆಗ್ತದೆ. ಮತ್ತು ಸೂರ್ಯಭೇದನ ಪ್ರಾಣಾಯಾಮ, ಸೂರ್ಯನಾಡಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಸೂರ್ಯನಾಡಿ ಪ್ರಾಣಾಯಾಮದಲ್ಲಿ ಬಲಮೂಗಿಂದ ಉಸಿರನ್ನು ಹೇಳ್ಕೊಳ್ಳುವಂಥದ್ದು, ಬಲಮೂಗಿಂದನೇ ಉಸಿರನ್ನು ಬಿಡುವಂಥದ್ದು. ಮತ್ತು ಸೂರ್ಯಭೇದನ ಅಂತ ಹೇಳಿದ್ರೆ ಬಲಮೂಗಿಂದ ಉಸಿರನ್ನು ಹೇಳ್ಕೊಂಡು ಎಡಮೂಗಿಂದ ಬಿಡುವಂಥದ್ದು. ಸೊ ಆ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಯಾರಿಗೆ ಲೋ ಬಿ ಪಿ ಇರ್ತದೆ, ಯಾರು ತುಂಬ ಡಿಪ್ರೆಷನಲ್ಲಿ ಇರ್ತಾರೆ, ಯಾರು ಆಕ್ಟಿವಿಟೀಸ್ ಕಡಿಮೆ ಮಾಡ್ತಾ ಇರ್ತಾರೆ, ಅವರಿಗೆ ಆಕ್ಟಿವಿಟಿಯನ್ನು, ಬ್ರೈನ್ ಆಕ್ಟಿವಿಟಿಯನ್ನು, ಬಾಡಿಲಿ ಆಕ್ಟಿವಿಟಿಯನ್ನು ಕೊಡೋದಕ್ಕೋಸ್ಕರ ಈ ಸೂರ್ಯಭೇದನ ಪ್ರಾಣಾಯಾಮವನ್ನು ನಾವು ಮಾಡ್ತೇವೆ. ಅದರ ನಂತರ ಅನುಲೋಮ ವಿಲೋಮ ಅಂತ ಹೇಳಿದಂಥದ್ದು ಒಳಗಡೆ ಹೇಳ್ಕೊಂಡು ಹೊರಗಡೆ ಬಿಡುವಂಥದ್ದು. ಮತ್ತು ಶೀತಲ ಶೀತಕಾರಿ ಪ್ರಾಣಾಯಾಮ ಅಂತ ಹೇಳ್ತೇವೆ, ಸದಂತ ಅಂತ ಹೇಳ್ಬಿಟ್ಟು, ಅದು ಕೂಲಿಂಗ್ ಪ್ರಾಣಾಯಾಮಸ್ ಅಂತ ಹೇಳ್ತೇವೆ. ಅದನ್ನು ಬಿ ಪಿ ಇರುವಂಥವ್ರಿಗೆ ನಾವು ಕೊಡ್ಬೋದು. ಮತ್ತು ತುಂಬ ಹೈ ಟೆಂಪರೇಚರ್ಸ್ ಯಾವಾಗ ಇರ್ತದೆ ಆ ಟೈಮ್ನಲ್ಲಿ ಎಕ್ಸಸ್ ಸಮ್ಮರ್ಸಲ್ಲಿ ಬಾಡಿಯನ್ನು ಕೂಲ್ ಡೌನ್ ಮಾಡೋದಕ್ಕೆ ಈ ಕೂಲಿಂಗ್ ಪ್ರಾಣಾಯಾಮವನ್ನು
1: ಯಾವ ರೀತಿ ಮಾಡಬೇಕು ಅದನ್ನು?
0: ಅದನ್ನು ನಾವು ಅಂತೇಳಿ ನಾಲಿಗೆಯನ್ನು ಮಡಚಿ ಇಟ್ಕೊಂಡು ಅದನ್ನು ಮಾಡುವಂಥದ್ದು, ಸುರುಳಿಸುತ್ತಬಿಟ್ಟು ಅಂತೇಳಿ ಅದನ್ನು ತಗೊಳ್ಳುವಂಥದ್ದು. ಮತ್ತು ನಾಲಿಗೆಯನ್ನು ಮೇಲ್ಗಡೆ ನಮ್ಮ ಅಪ್ಪರ್ ಪ್ಯಾಲೆಟ್ಗೆ ಟಚ್ ಮಾಡಿಬಿಟ್ಟು ಅಂತ ಹೇಳಿ ಹೇಳ್ಕೊಳ್ಳುವಂಥದ್ದು, ಈ ರೀತಿ ಅದು ಕೂಲಿಂಗ್ ಪ್ರಾಣಾಯಾಮವನ್ನು ನಾವು ಮಾಡೋದಕ್ಕೆ ಮಾಡ್ತೇವೆ. ಈ ಕೂಲಿಂಗ್ ಪ್ರಾಣಾಯಾಮ ಮಾಡೋದ್ರಿಂದ ಬಾಡಿ ಸ್ವಲ್ಪ ಮೆಟಬಾಲಿಕ್ ರೇಟ್ ಎಲ್ಲನೂ ಟೋನ್ ಡೌನ್ ಆಗ್ತದೆ. ಹಾಗೆಯೇ ನಾವು ಭ್ರಮರಿ ಅಂತ ಹೇಳಿಬಿಟ್ಟು ಒಂದು ಪ್ರಾಣಾಯಾಮ ಇದೆ. ಅದು ದುಂಬಿಯ ಜೈಂಕರದ ಹಾಗೆ ನಮ್ಮ ಓಂಕಾರವನ್ನು ಏನು ಮಾಡ್ತೇವೆ ಅದರಲ್ಲಿ ಆ ಊ ಮಾ ಅಂತ ಹೇಳಿ ಬರ್ತದೆ. ಈ ಮಕಾರದ ಧ್ವನಿಯನ್ನು ನಾವು ಸಂಪೂರ್ಣವಾಗಿ ಹೇಳೋದ್ರಿಂದ, ಉಸಿರನ್ನು ಸಂಪೂರ್ಣವಾಗಿ ಹೇಳ್ಕೊಂಡು ಅದನ್ನು ಬಾಯನ್ನು ಬಿಡದಿರ ಮಾ ಅಂತ ಹೇಳೋದ್ರಿಂದ ನಮ್ಮ ಇಡೀ ಶರೀರದಲ್ಲಿ ವೈಬ್ರೇಷನ್ ಜಾಸ್ತಿ ಆಗ್ತದೆ. ಅದರಿಂದಾಗಿ ಇವತ್ತು ಆಂಟಿ ಏಜಿಂಗ್ ಪ್ರೋಸೆಸ್ ಕೂಡ ಆಗ್ತದೆ ಅಂತ ಹೇಳಿಬಿಟ್ಟು ಅದು ಸಾಕಷ್ಟು ಅದರದ್ದು ರಿಸರ್ಚ್ ಕೂಡ ನಡೀತಾ ಇದೆ. ಈ ಭ್ರಮರಿ ಪ್ರಾಣಾಯಾಮವನ್ನು ಮಾಡುವಂಥದ್ದು ಶರೀರಕ್ಕೆ ಒಂದು ಬ್ಯಾಲೆನ್ಸನ್ನು ತರ್ತದೆ. ಅದಕ್ಕೆ ಮುಂಚೆ ಪ್ರಾಣಾಯಾಮಕ್ಕೆ ಪ್ರಿಪರೇಷನ್ಸ್ ಆಗಿ ನಾನು ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳಿದೆ. ಅದರಲ್ಲಿ ಮತ್ತೆ ಇನ್ನೊಂದು ಎರಡು ಎಕ್ಸಸೈಸ್ ಅನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ ಅದರಲ್ಲಿ ನಮ್ಮದು ಒಂದು ಈ ಇದರಲ್ಲಿ ನಾವು ಏನು ಕಪಾಲಭಾತಿ ಅಂತ ಹೇಳಿ ಮಾಡ್ತೇವೆ. ಅದನ್ನು ಫೋರ್ಸ್ಫುಲ್ ಎಕ್ಸಲೇಷನ್ ಆ್ಯಂಡ್ ಪ್ಯಾಸಿವ್ ಇನ್ಹೇಲೇಷನ್ ಅಂತ ಹೇಳಿಬಿಟ್ಟು, ಈ ಫೋರ್ಸ್ಫುಲ್ ಎಕ್ಸಲೇಷನ್ ಆಫ್ ಬ್ರೀದಿಂಗ್ ಅಂತ ಹೇಳಿದ್ರೆ ನಾನು ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚು ಹೆಚ್ಚು ಹೊರಗಡೆ ಹಾಕೋದ್ರಿಂದ ಆಕ್ಸಿಜನ್ ಅಂಶ ನಮ್ಮ ಶರೀರಕ್ಕೆ ಜಾಸ್ತಿ ಸಿಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಅಂಶ ಶರೀರದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಅದು ಆಕ್ಟಿವ್ ಎಕ್ಸಲೇಷನ್, ಪ್ಯಾಸಿವ್ ಇನ್ಹೇಲೇಷನ್. ಇನ್ನೊಂದು ಭಸ್ತ್ರಿಕಾ ಅಂತ ಹೇಳಿ ಪ್ರಾಣಾಯಾಮ ಬರ್ತದೆ. ಆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳಿದ್ರೆ ಆಕ್ಟಿವ್ ಎಕ್ಸಲೇಷನ್, ಆಕ್ಟಿವ್ ಇನ್ಹೇಲೇಷನ್, ಅದನ್ನು ಪೂರ್ತಿಯಾಗಿ ಉಸಿರನ್ನ ಹೇಳ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಒಂದು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತದೆ, ಆಕ್ಸಿಜನ್ ಜಾಸ್ತಿ ಹೋಗ್ತದೆ, ಹಾಗೆಯೇ ಬಾಡಿಲಿ ಮೆಟಬಾಲಿಕ್ ಆಕ್ಟಿವಿಟಿ ಏನಿದೆ ಅದು ಸಂಪೂರ್ಣವಾಗಿ ಜಾಸ್ತಿ ಆಗ್ತದೆ. ಅದನ್ನು ಮಾಡಿಬಿಟ್ಟು ನಾವು ಈ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಶರೀರದಲ್ಲಿ ಇರುವಂಥ ಎಲ್ಲ ವೇಸ್ಟ್ ಮ್ಯಾಟರ್ ಏನಿದೆ, ಟಾಕ್ಸಿನ್ಸ್ ಏನಿದೆ, ಅದೆಲ್ಲ ಹೊರಗಡೆ ಬರ್ತದೆ. ಆಕ್ಸಿಜನೇಷನ್

0: ತುಂಬ ಚೆನ್ನಾಗಿ ಆಗ್ತದೆ. ಆವಾಗ ಬಾಡಿಲಿ ಆಕ್ಟಿವಿಟೀಸ್ ಎಲ್ಲಾನು ತುಂಬ ಚೆನ್ನಾಗಿ ನಡೀತಾ ಹೋಗ್ತದೆ.
1: ಒಳ್ಳೆಯದು ಡಾಕ್ಟರ್ ಹರೀಶ್ ಬಾಬು ಅವರ, ಇದುವರೆಗೂ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪ್ರಾಣಾಯಾಮ ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಆಪರೇಷನ್ ಗ್ರೀನ್. ಈ ಬಗ್ಗೆ ಮಾಹಿತಿ ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಗಿ ಅವರಿಂದ.
4: ಭಾರತ ಸರ್ಕಾರವು ಕೃಷಿ ಕ್ಷೇತ್ರದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸಲು ಹಮ್ಮಿಕೊಂಡಿರುವ ಹಲವಾರು ಯೋಜನೆಗಳಿವೆ. ಆ ಯೋಜನೆಗಳನ್ನು ಸಂಯುಕ್ತವಾಗಿ ಸಂಕಲನವಾಗಿ ಸಾಮಾನ್ಯ ಭಾಷೆಯಲ್ಲಿ ಪಿಎಂ ಅಗ್ರಿ ಗ್ರೀನ್ ಅಥವಾ ಪಿಎಂ ಆಪರೇಷನ್ ಗ್ರೀನ್ ಯೋಜನೆ ಅಥವಾ ಕಾರ್ಯಕ್ರಮಗಳೆಂದು ಕರೆಯುತ್ತಾರೆ. ಈ ಯೋಜನೆಗಳು ವಿಶೇಷವಾಗಿ ಬಳಕೆದಾರರು ಸಾಮಾನ್ಯವಾಗಿ ಭೂಮಿಯ ಫಲವತ್ತತೆ, ಇಲ್ಲಿ ಬಳಕೆದಾರರು ಅಂದರೆ ಕೃಷಿ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡಂತಹ ನಾಗರಿಕರು, ವಿಶೇಷವಾಗಿ ರೈತರು, ರೈತ ಮಹಿಳೆಯರು ಮತ್ತು ಉಪಕಸುಬುಗಳಲ್ಲಿ ಪಾಲ್ಗೊಂಡಂಥವರು ಇರಬಹುದು. ಇದನ್ನು ಕೃಷಿ ಭೂಮಿಯ ಫಲವತ್ತತೆ ಮತ್ತು ಹಸಿರನ್ನು ಉಳಿಸುವ ಯೋಜನೆ ಎಂಬ ಅರ್ಥದಲ್ಲಿಯೂ ಸಹ ಕರೆಯುತ್ತಾರೆ. ಅದನ್ನೇ ಪಿಎಂ ಅಗ್ರಿ ಗ್ರೀನ್ ಕಾರ್ಯಕ್ರಮ. ಇದರೊಂದಿಗೆ ವಿಶೇಷವಾಗಿ ಈ ಯೋಜನೆಗಳಿಂದ ಜಾಗತಿಕ ಪರಿಸರ ಸಂಸ್ಥೆ ನೆರವಿನೊಂದಿಗೂ ಭಾರತದಲ್ಲಿ ನಡೆಯುತ್ತಿರುವ ಗ್ರೀನ್ ಅಗ್ ಅಂದರೆ ಗ್ರೀನ್ ಅಗ್ರಿ ಪ್ರಾಜೆಕ್ಟ್ ಯೋಜನೆಯೂ ಸಹ ಸೇರಿದೆ. ಈ ಪ್ರಮುಖ ಕಾರ್ಯಕ್ರಮಗಳ ವಿವರಗಳನ್ನು ನಾವು ವಿಶ್ಲೇಷಿಸಿದಾಗ ಹಲವಾರು ಯೋಜನೆಗಳು ಈ ಒಂದು ಬೃಹತ್ ಯೋಜನೆಯಲ್ಲಿ ತೊಡಗಿಕೊಂಡಿರುವುದನ್ನು ನಾವು ಕಾಣಬಹುದು. ವಿಶೇಷವಾಗಿ ಪಿಎಂ ಪ್ರಣಾಮ್ ಯೋಜನೆ. ಪಿಎಂ ಪ್ರಣಾಮ್ ಯೋಜನೆ ಅಂದರೆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಫಾರ್ ರೀಸ್ಟೋರೇಷನ್ ಅವೇರ್ನೆಸ್ ನರಿಸ್ಮೆಂಟ್ ಆ್ಯಂಡ್ ಅಮ್ಯುಲರೇಷನ್ ಆಫ್ ದಿ ಮದರ್ ಅರ್ತ್. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸಲು ಹಮ್ಮಿಕೊಂಡಿರುವ ಪ್ರಮುಖ ಯೋಜನೆ ಇದು ಆಗಿದೆ, ಪಿಎಂ ಪ್ರಣಾಮ್. ಈ ಯೋಜನೆ ಮುಖ್ಯ ಉದ್ದೇಶ ಕೃಷಿಯಲ್ಲಿ ಕಳೆದ 5-6 ದಶಕಗಳಿಂದ ಬಳಕೆ ಮಾಡುತ್ತಿರುವ ಯೂರಿಯಾ, DAP ಮತ್ತು ಇತರ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯನ್ನು ತಗ್ಗಿಸಿ ಜೈವಿಕ ಗೊಬ್ಬರ ಅಂದರೆ ಬಯೋಫರ್ಟಿಲೈಜರ್ಸ್ ಹಾಗೂ ಸಾವಯವ ಕೃಷಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತು ನೈಸರ್ಗಿಕ ಕೃಷಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ಗೆ ಹೆಚ್ಚಿನ ಆದ್ಯತೆ ನೀಡುವುದು. ಇಲ್ಲಿ ಪ್ರೋತ್ಸಾಹಧನದ ವ್ಯವಸ್ಥೆ ಕೂಡ ಇರುವುದು, ಅಂದರೆ ಇನ್ಸೆಂಟಿವ್ ಸ್ಕೀಮ್. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಯಾವ ರಾಜ್ಯಗಳು ಸಬ್ಸಿಡಿ ಹಣವನ್ನು ಉಳಿಸುತ್ತವೆಯೋ ಆ ಉಳಿತಾಯದ 50% ಹಣವನ್ನು ಕೇಂದ್ರ ಸರ್ಕಾರವು ಅದೇ ರಾಜ್ಯಕ್ಕೆ ಅನುದಾನದಲ್ಲಿ ರೂಪದಲ್ಲಿ ನೀಡುವ ವಿಶೇಷವಾದ ಯೋಜನೆ ಇದು ಆಗಿದೆ. ಈ ರೀತಿ ದೊರೆತ ಅನುದಾನದ 70%ಭಾಗವನ್ನು ಗ್ರಾಮ ಮಟ್ಟದಲ್ಲಿ ಪರ್ಯಾಯ ಗೊಬ್ಬರ ಉತ್ಪಾದನಾ ಮೂಲ ಸೌಕರ್ಯಗಳನ್ನು ವಿಶೇಷವಾಗಿ ಜೈವಿಕ ಗೊಬ್ಬರಗಳನ್ನು ನಿರ್ಮಿಸಲು ಮತ್ತು ಉಳಿದ 30%ಭಾಗವನ್ನು ರೈತರಲ್ಲಿ ಜಾಗೃತಿ ಮೂಡಿಸಲು ಬಳಸಲಾಗುತ್ತದೆ. ಹಲವಾರು ಮಾಧ್ಯಮಗಳ ಮೂಲಕ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಿತ ಕೃಷಿ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರಗಳು ಸಹ ಈ ಯೋಜನೆಗಳನ್ನು ಬಳಸಿ ಮಾಹಿತಿಯನ್ನು ರೈತರಿಗೆ ಮೂಡಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು. ಜೊತೆಗೆ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಈ ಒಂದು ಯೋಜನೆಯಲ್ಲಿ 70%ಭಾಗವನ್ನು ಗ್ರಾಮ ಮಟ್ಟದಲ್ಲಿ ಪರ್ಯಾಯಗಳ ಉತ್ಪಾದನಾ ಸೌಲಭ್ಯ ನಿರ್ಮಿಸಲು ಮತ್ತು ಉಳಿದ 30%ಭಾಗವನ್ನು ರೈತರ ಜಾಗೃತಿ ಮೂಡಿಸಲು ಬಳಸಿಕೊಳ್ಳಲಾಗಲು ಅವಕಾಶ ಇರುವುದು. ಇನ್ನು ಗ್ರೀನ್ ಎಜಿ ಯೋಜನೆ ಅಥವಾ ಗ್ರೀನ್ ಅಗ್ ಯೋಜನೆ, ಇದು ಸಹ ಭಾರತ ಸರ್ಕಾರದ ಕೃಷಿ ಸಚಿವಾಲಯ ಹಾಗೂ ಪರಿಸರ ಸಚಿವಾಲಯವು ಜಾಗತಿಕ ಪರಿಸರ ಸೌಲಭ್ಯ ಮತ್ತು ವಿಶ್ವ ಆಹಾರ ಸಂಸ್ಥೆ FAO ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಮತ್ತೊಂದು ಪ್ರಮುಖ ಹಸಿರು ಕೃಷಿ ಯೋಜನೆಯಾಗಿದೆ. ಇದರ ಉದ್ದೇಶವು ಸಹ ಸ್ಪಷ್ಟವಾಗಿದೆ. ಭಾರತೀಯ ಕೃಷಿ ವಲಯದಲ್ಲಿ ಭಾರತವು ಹಲವಾರು ಕೃಷಿ ವಲಯಗಳ ವೈವಿಧ್ಯತೆ ತವರೂರಾಗಿದ್ದು ಜೈವಿಕ ವೈವಿಧ್ಯತೆ ಸಂರಕ್ಷಣೆ, ಹವಾಮಾನ ವೈಪರೀತ್ಯದ ನಿರ್ವಹಣೆ ಹಾಗೂ ಸುಸ್ಥಿರ ಅರಣ್ಯ ನಿರ್ವಹಣೆಯನ್ನು ಅಳವಡಿಸಿಕೊಳ್ಳುವುದು ಈ ಯೋಜನೆಯ ಮುಖ್ಯ ಉದ್ದೇಶಗಳು ಆಗಿವೆ. ಇದರ ವ್ಯಾಪ್ತಿ ವಿಶೇಷವಾಗಿ ಭಾರತ ದೇಶಾದ್ಯಂತ ಇದ್ದರೂ ಕೂಡ ಪ್ರಾಥಮಿಕವಾಗಿ ಪ್ರಥಮ ಹಂತದಲ್ಲಿ ಮಧ್ಯಪ್ರದೇಶ, ಮಿಜೋರಾಂ, ಒಡಿಶಾ, ರಾಜಸ್ಥಾನ್ ಮತ್ತು ಉತ್ತರಾಖಂಡ ಎಂಬ 5 ಪ್ರಮುಖ ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಈಗಾಗಲೇ ಜಾರಿಗೊಳಿಸಲಾಗಿದೆ. ಇನ್ನು ಈ ಹಸಿರು ಬೆಳವಣಿಗೆ ಪೂರಕವಾಗಿರುವ ಹಲವಾರು ಕೇಂದ್ರ ಸರ್ಕಾರದ ಪಿಎಂ ಆಧಾರಿತ ಯೋಜನೆಗಳಿರುವವು. ವಿಶೇಷವಾಗಿ

0: ಮತ್ತು ಗ್ರಾಮೀಣ ಭಾಗದಲ್ಲಿ ವಿದ್ಯುಚ್ಛಕ್ತಿಯ ಕೊರತೆಯನ್ನು ಸರಿದೂಗಿಸಲು ಪಿಎಂ ಕುಸುಮ್ ಯೋಜನೆ. ಇದು ರೈತರು ತಮ್ಮ ಜಮೀನುಗಳಲ್ಲಿ ಡೀಸೆಲ್ ಪಂಪ್ಸೆಟ್ಗಳ ಬದಲಾಗಿ ಸೌರಶಕ್ತಿ ಚಾಲಿತ ಸೋಲಾರ್ ಪಂಪ್ ಸೆಟ್ಗಳನ್ನು ಅಳವಡಿಸಿಕೊಂಡು ಸಬ್ಸಿಡಿ ನೀಡುವ ಮೂಲಕ ಹಸಿರು ಇಂಧನವನ್ನು ಉತ್ತೇಜಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹುತೇಕವಾಗಿ ಎಲ್ಲ ರಾಜ್ಯಗಳಲ್ಲಿನೂ ಅಳವಡಿಸಿಕೊಂಡಂತಹ ಫಲಾನುಭವಿಗಳು ಇರುವರು. ಇದಕ್ಕೂ ಸಹ ನಿಗದಿತವಾದ ಮಾರ್ಗದರ್ಶಿಗಳಿದ್ದು ಆ ಮಾರ್ಗದರ್ಶಿಗಳನ್ನು ಕೃಷಿ ಇಲಾಖೆಯ ಸಹಾಯದಿಂದ ಕೃಷಿ ಇಲಾಖೆಯಲ್ಲಿ ಅರ್ಜಿಯನ್ನು ಪಡೆದು ಬಳಕೆದಾರರು ಈ ಪಿಎಂ ಕುಸುಮ್ ಯೋಜನೆ ಬಳಸಿಕೊಂಡು ಪಂಪ್ಸೆಂಟ್ ಮತ್ತು ಇತರ ವಿದ್ಯುಚ್ಛಕ್ತಿ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಂಡು ತಮ್ಮ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ಈ ಯೋಜನೆಯಲ್ಲಿ ಅಂತಹ ಬೃಹತ್ ಅವಕಾಶ ರೈತರಿಗೆ ಇರುವುದು. ಇದೇ ರೀತಿ ಮಾನವ ಸಂಪನ್ಮೂಲಗಳ ಸದ್ಬಳಕೆಗೆ ಮತ್ತು ಇತ್ತೀಚಿನ ಕೃಷಿಯಲ್ಲಿ ಆದಂತಹ ಆವಿಷ್ಕಾರ, ವಿಶೇಷವಾಗಿ ಮಾನವ ಸಂಪನ್ಮೂಲ ಸದ್ಬಳಕೆ ಮತ್ತು ಕೃಷಿಯಲ್ಲಿ ಪರಿಕರಗಳ ಸದ್ಬಳಕೆಯನ್ನು ಉತ್ತೇಜಿಸಲು ನಮೋ ಡ್ರೋನ್ ದೀದಿ ಸಹ ಕೃಷಿ ಹಸಿರು ಬೆಳವಣಿಗೆ ಪೂರಕವಾಗುವ ಇತರ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದೆ. ನಮೋ ಡ್ರೋನ್ ದೀದಿ ಯೋಜನೆ, ಇದರಲ್ಲಿ ಸ್ವಸಹಾಯ ಗುಂಪುಗಳ ಸಹಾಯ ತೆಗೆದುಕೊಳ್ಳಲಾಗುತ್ತದೆ. ವಿಶೇಷವಾಗಿ ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಡ್ರೋನ್ ತರಬೇತಿ ನೀಡಿ ಕೃಷಿ ಭೂಮಿಯಲ್ಲಿ ಜೈವಿಕ ಮತ್ತು ನ್ಯಾನೋ ಗೊಬ್ಬರಗಳನ್ನು ನಿಖರವಾಗಿ ಸಿಂಪಡಿಸುವ ತಂತ್ರಜ್ಞಾನ ಆಧಾರಿತ ಯೋಜನೆ ಇದು ಆಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕೇಂದ್ರ ಸರ್ಕಾರದ ಪಿಎಂ ಅಗ್ರಿ ಗ್ರೀನ್ ಯೋಜನೆಯಲ್ಲಿ ಮುಖ್ಯವಾದ ಯೋಜನೆ ಪಿಎಂ ಪ್ರಣಾಮ್, ನಂತರ ಗ್ರೀನ್ ಅಗ್ ಯೋಜನೆ, ಪಿಎಂ ಕುಸುಮ್ ಯೋಜನೆ, ನಮೋ ಡ್ರೋನ್ ದೀದಿ ಯೋಜನೆ. ಈ ಯೋಜನೆಗಳನ್ನು ನಮ್ಮ ರೈತ ಬಾಂಧವರು ತಮ್ಮ ವ್ಯಾಪ್ತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ವಿಶೇಷವಾಗಿ ಅಥವಾ ಜಲ ಅಥವಾ ನೀರು, ಮಣ್ಣು ಮತ್ತು ಭೂಮಿ ಸಂರಕ್ಷಣೆಗೆ ಉತ್ತೇಜನಗೊಳಿಸುವಲ್ಲಿ ಸಹಕಾರಿಯಾಗಿವೆ ಅಂದರೆ ತಪ್ಪಾಗಲಾರದು. ಭವಿಷ್ಯದಲ್ಲಿ 10% ಪ್ರತಿ ವರ್ಷ ಕೃಷಿ ರಂಗದಿಂದ ಆದಾಯ ಗಳಿಕೆಯನ್ನು ಹೆಚ್ಚಿಸಿ ಭೂಮಿಯ ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳಲು ಇವೆಲ್ಲ ಯೋಜನೆಗಳು ವಿಶೇಷವಾಗಿ ಫಲವತ್ತತೆ ಮತ್ತು ಹಸಿರು ಉಳಿಸುವ ಯೋಜನೆಗಳಡಿಯಲ್ಲಿ ಬರುತ್ತವೆ. ಆದ್ದರಿಂದ ಜಾಗತಿಕ ಪರಿಸರ ಮತ್ತು ದೇಶದ ಪರಿಸರ ಮತ್ತು ಸ್ಥಾನಿಕ ಪರಿಸರ ಈ ಮೂರು ಹಂತಗಳಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿಕೊಂಡು ಮಣ್ಣು ಮತ್ತು ನೀರು ಸಂರಕ್ಷಣೆ ಜೊತೆಗೆ ಆರೋಗ್ಯಕರ ದೇಹಕ್ಕೆ ಆರೋಗ್ಯಕರ ಆಹಾರದಿಂದ ಗುಣಮಟ್ಟದ ನಾವು ಆರೋಗ್ಯವನ್ನು ಕಾಪಾಡಿಕೊಂಡು ಭವಿಷ್ಯದಲ್ಲಿ ಆರೋಗ್ಯಯುತವಾದ ಯುವ ಪೀಳಿಗೆಯನ್ನು ನಿರ್ಮಿಸುವಲ್ಲಿ ಈ ಎಲ್ಲ ಯೋಜನೆಗಳು ಪಿಎಂ ಆಪರೇಷನ್ ಗ್ರೀನ್ ಎಂಬ ಬೃಹತ್ ಪರದೆ ಅಡಿಯಲ್ಲಿ ರೈತರಿಗೆ ಅನುಕೂಲಕರವಾದಂಥ ಯೋಜನೆಗಳಾಗಿವೆ.
1: ಆಪರೇಷನ್ ಗ್ರೀನ್ ಈ ಬಗ್ಗೆ ಮಾಹಿತಿ ನೀಡಿದವರು ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸರ್ವಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.

0: ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.
1: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ. ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾಕಪ್ ಕ್ರಿಕೆಟ್. ಪ್ರಶಸ್ತಿ ವಿಜೇತ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್ ಓಪನ್ ಟೆನಿಸ್. ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ಗೆ ಪುರುಷರ ಸಿಂಗಲ್ಸ್ ಕಿರೀಟ. ವಾರ್ತೆಗಳ ವಿವರ. ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949 ಸೆಪ್ಟೆಂಬರ್ 14 ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲಿಯೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 crore ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಮುಂಬೈನಲ್ಲಿ ಇಂದು ನಡೆಯುತ್ತಿರುವ ಹಿಂದಿ ದಿವಸ್ 2026 ಹಾಗೂ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದಾರೆ. ಈ ವೇಳೆ ಸಚಿವರು 2025-26 ಸಾಲಿನ ರಾಜಭಾಷಾ ಗೌರವ್ ಮತ್ತು ರಾಜಭಾಷಾ ಕೀರ್ತಿ ಪ್ರಶಸ್ತಿಗಳನ್ನು ಸಾಧಕ ಸಂಸ್ಥೆ ಹಾಗೂ ವ್ಯಕ್ತಿಗಳಿಗೆ ಪ್ರದಾನ ಮಾಡಲಿದ್ದಾರೆ. 2 ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ಧಿ ಮತ್ತು ಇತರೆ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಗಳು ಆಡಳಿತ ನಡೆಸುತ್ತಿರುವ ದೇಶದ 21 ರಾಜ್ಯಗಳಲ್ಲಿ 2029 ವೇಳೆಗೆ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿಯನ್ನು ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಿಸಿದ್ದಾರೆ. ಮುಂಬೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈಗಾಗಲೇ ದೇಶದ ಕೆಲವು ರಾಜ್ಯಗಳಲ್ಲಿ ಯುಸಿಸಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, 2029 ಅವಧಿಯೊಳಗೆ ಎನ್ಡಿಎ ಆಡಳಿತದ ಎಲ್ಲಾ 21 ರಾಜ್ಯಗಳಲ್ಲಿ ಇದನ್ನು ವಿಸ್ತರಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ನ್ಯಾಯ ಸಂಹಿತೆ ಜಾರಿಯ ಮೂಲಕ ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತಷ್ಟು ಸದೃಢಗೊಳಿಸಿದೆ. ನೂತನ ಕಾಯ್ದೆಗಳ ಪರಿಣಾಮ ಹಲವು ರಾಜ್ಯಗಳಲ್ಲಿ 1 ಅಪರಾಧಿಗಳಿಗೆ ಶಿಕ್ಷೆಯಾಗುವ ಪ್ರಮಾಣ 30% ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಯಶಸ್ವಿ ಆಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ಈ ಐತಿಹಾಸಿಕ ಶೃಂಗಸಭೆಯ ಯಶಸ್ಸು ಜಾಗತಿಕ ಮಟ್ಟದಲ್ಲ ಭಾರತದ ಛಾಪನ್ನು ಬಲವಾಗಿ ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಶೃಂಗಸಭೆಯಲ್ಲಿ ಸರ್ವಸಮ್ಮತಿಯಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿ ಘೋಷಣೆಯು ಕೇವಲ ಒಂದು ಔಪಚಾರಿಕ ದಾಖಲೆಯಾಗಿ ಉಳಿಯದೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವ ಹಾಗೂ ರಾಜತಾಂತ್ರಿಕ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದು ಶ್ಲಾಘಿಸಿದ್ದಾರೆ. ದೂರದರ್ಶಿ ನಾಯಕತ್ವದಡಿ ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಹಾಗೂ ಸುಸ್ಥಿರತೆ ಎಂಬ ಆದ್ಯತೆಗಳ ಆಧಾರದ ಮೇಲೆ ಬ್ರಿಕ್ಸ್ ಸಹಕಾರ ಮತ್ತು ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರೊಂದಿಗೆ ತಲುಪಿಸುವ ಜನಕೇಂದ್ರಿತ ದೃಷ್ಟಿಕೋನಕ್ಕೆ ಭಾರತ ವಿಶೇಷ ಒತ್ತು ನೀಡಿದೆ ಎಂದಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟ್ರಗಳ ಧ್ವನಿ ಮತ್ತು ಹಿತಾಸಕ್ತಿಗಳನ್ನು ಜಾಗತಿಕ ವೇದಿಕೆಯ ಕೇಂದ್ರ ಬಿಂದುವನ್ನಾಗಿ ಮಾಡುವ ಮೂಲಕ ಹೆಚ್ಚು ಸಮತೋಲಿತ ಹಾಗೂ ಒಳಗೊಳ್ಳುವ ಜಾಗತಿಕ ವ್ಯವಸ್ಥೆಗೆ ಭಾರತ ಶ್ರಮಿಸಿದೆ ಹಾಗೂ ವಸುದೈವ ಕುಟುಂಬಕಂ ಎಂಬ ಧ್ಯೇಯಕ್ಕೆ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರ, ನಾವೀನ್ಯತೆ, ಸ್ಥಿತಿಸ್ಥಾಪಕತ್ವ ಹಾಗೂ ಸುಸ್ಥಿರ ಹಣಕಾಸು ನೆರವನ್ನು ಮತ್ತಷ್ಟು ಬಲಪಡಿಸುವಂತೆ ವಿಶ್ವ ಆರೋಗ್ಯ ಸಂಸ್ಥೆ WHOದ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧನೋಮ್ ಗೆಬ್ರಯೆಸಸ್ ಬ್ರಿಕ್ಸ್ ಒಕ್ಕೂಟದ ನಾಯಕರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ನಾಯಕರ ಶೃಂಗಸಭೆ 4 ಪ್ರಮುಖ ಆಶಯಗಳು ಜಾಗತಿಕ ಆರೋಗ್ಯ ಕ್ಷೇತ್ರಕ್ಕೆ ನೇರವಾಗಿ ಪೂರಕವಾಗಿದೆ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಸಾಧಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣೆ, ರೋಗಗಳ ಕಣ್ಗಾವಲು ವ್ಯವಸ್ಥೆ, ಮುನ್ನೆಚ್ಚರಿಕಾ ವ್ಯವಸ್ಥೆ ಹಾಗೂ ಸ್ಥಳೀಯ ಔಷಧೀಯ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಪ್ರತಿಪಾದಿಸಿದ್ದಾರೆ. ನಾವೀನ್ಯತೆಗೆ ಸಂಬಂಧಪಟ್ಟಂತೆ ವಿಜ್ಞಾನ, ಡಿಜಿಟಲ್ ಆರೋಗ್ಯ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತೆ ಸಾರ್ವಜನಿಕ ಆರೋಗ್ಯಕ್ಕಾಗಿ ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಬುದ್ಧಿ, ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ನೂರಾರು ಮಂಟಪಗಳಲ್ಲಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವ ಮುಕ್ತಾಯಗೊಳ್ಳಲಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ದೇಶದ ಸಮಸ್ತ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತ ಶುಭಾಷಿತವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಈ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ನವೀನ ಉತ್ಸಾಹವನ್ನು ತುಂಬುತ್ತದೆ. ವಿಘ್ನೇಶ್ವರನ ಕೃಪಾ ಕಟಾಕ್ಷದ ಮೂಲಕ ಎಲ್ಲರ ಯೋಜನೆಗಳು ಸಫಲವಾಗಿ ರಾಷ್ಟ್ರ ನಿರಂತರ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯಲಿ ಎಂದು ಅವರು ಆಶಿಸಿದ್ದಾರೆ. ದೇಶದಲ್ಲಿ 2020 ಈಚೆಗೆ ಇದುವರೆಗೆ 9 ರಾಜ್ಯಗಳಲ್ಲಿ ಒಟ್ಟು 147 ಕಲ್ಲಿದ್ದಲು ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದೆ ಎಂದು ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ. ಈ ಪಾರದರ್ಶಕ ಹರಾಜು ಪ್ರಕ್ರಿಯೆಯಿಂದ ವಾರ್ಷಿಕ ಸುಮಾರು 47,500 ಕೋಟಿ ರೂಪಾಯಿ ಆದಾಯ ಹರಿದು ಬರಲಿದ್ದು ಸುಮಾರು 4.9 ಲಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅಂದಾಜಿಸಲಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಹಂಚಿಕೆ ಮಾಡಲಾದ ವಾಣಿಜ್ಯ ಕಲ್ಲಿದ್ದಲು ಗಣಿಗಳಿಂದ ಸುಮಾರು 3,090 ಕೋಟಿ ರೂಪಾಯಿ ಒಟ್ಟು ಆದಾಯ ಸಂಗ್ರಹವಾಗಿದೆ ಎಂದು ಸಚಿವಾಲಯಕ್ಕೆ ಮಾಹಿತಿ ನೀಡಿದೆ. ದಾಖಲೆಯ 8ನೇ ಬಾರಿ ಮಹಿಳಾ ಟಿ20 ಏಷ್ಯಾ ಕಪ್ ಪ್ರಶಸ್ತಿ ಗೆದ್ದಿರುವ ಭಾರತೀಯ ವನಿತೆಯರ ತಂಡಕ್ಕೆ ಎಲ್ಲೆಡೆಯಿಂದ ಶುಭಾಶಯಗಳು, ಸಂದೇಶಗಳು ಹರಿದು ಬರುತ್ತಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಅನೇಕ ಗಣ್ಯರು ವನಿತಾ ತಂಡದ ಸಾಧನೆ, ಪರಿಶ್ರಮ ಹಾಗೂ ಬದ್ಧತೆಯನ್ನು ಶ್ಲಾಘಿಸಿ ಮುಂದಿನ ಪಯಣಕ್ಕೆ ಶುಭ ಹಾರೈಸಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಟೂರ್ನಿಯುದ್ದಕ್ಕೂ ಭಾರತ ತಂಡ ಒಂದು ತಂಡವಾಗಿ ಅಮೋಘ ಪ್ರದರ್ಶನ ನೀಡಿದೆ. ಭಾರತದ ಯುವಜನತೆಗೆ ಈ ಕ್ರೀಡಾಪಟುಗಳು ಪ್ರೇರಣೆಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ತಂಡ ಮತ್ತಷ್ಟು ಯಶಸ್ಸು ಕಾಣಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಂಡವನ್ನು ಅಭಿನಂದಿಸಿದ್ದು, ಸರಣಿಯುದ್ದಕ್ಕೂ ಅಜೇಯವಾಗಿ ಉಳಿದು ಅತ್ಯುತ್ತಮ ಸಹಕಾರ ಮತ್ತು ದೃಢ ಸಂಕಲ್ಪ ದೇಶಕ್ಕೆ ಅಪಾರ ಹೆಮ್ಮೆ ತಂದಿದೆ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಆಟಗಾರ್ತಿಯರ ಆತ್ಮವಿಶ್ವಾಸ, ಸ್ಥಿರ ಪ್ರದರ್ಶನ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಶ್ಲಾಘಿಸಿದ್ದು, ಈ ಗೆಲುವು ದೇಶದ ಯುವಜನತೆಗೆ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಮುನ್ನಡೆಯಲು ಸ್ಫೂರ್ತಿ ನೀಡಲಿದೆ ಎಂದಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿಯನ್ನು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮದಾಗಿಸಿಕೊಂಡಿದ್ದಾರೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ದ 6-3, 7-6, 5-7, 6-2 ಸೆಟ್ಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ವಿಜೇತ ಎಲೆನಾ ರಿಬಾಕಿನಾ ಮಹಿಳಾ ಟೆನಿಸ್ ಸಂಸ್ಥೆ WTAಯ ಶ್ರೇಯಾಂಕದಲ್ಲಿ ಸಾಪ್ತಾಹಿಕ ನವೀನ

ಏಕೀಕರಣದ ಬಳಿಕ ಅಗ್ರಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮೂಲಕ 99 ವಾರಗಳ ಕಾಲ ಅಗ್ರಸ್ಥಾನದಲ್ಲಿದ್ದ ಅರಿನಾ ಸಬಲೆಂಕ ಅವರ ಸಾಧನೆಯನ್ನು ಹಿಮ್ಮೆಟ್ಟಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ, ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾ ಕಪ್ ಕ್ರಿಕೆಟ್ ಪ್ರಶಸ್ತಿ ವಿಜೇತ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ರಾಷ್ಟಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್ ಓಪನ್ ಟೆನಿಸ್, ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ಗೆ ಪುರುಷರ ಸಿಂಗಲ್ಸ್ ಕಿರೀಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಸಮಯ ಆಗಿದೆ 1:40. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇನ್ನೀಗ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವಂತಹ ಸಿಬಿಐ ಶಂಕರ್ ಚಿತ್ರದ ಗೀತೆಯ ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸೋನು ನಿಗಮ್ ಹಾಡಿರುವಂತಹ ಹಾಗೆ ಸುಮ್ಮನೆ ಚಿತ್ರದ ಗೀತೆ, ಗೀತೆಯ ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಮನುಮೂರ್ತಿ.

ಸಮಯ ಆಗಿದೆ 1:31. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದಿನ ಗೀತೆ ಶಂಕರ್ ಮಹಾದೇವನ್ ಹಾಡಿರುವಂತಹ ಅಜಯ್ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಮಣಿಶರ್ಮಾ ಅವರ ಸಂಗೀತವಿದೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇನ್ನು ಮುಂದೆ ಕೇಳಿ ವಿ ರವಿಚಂದ್ರನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವಂತಹ ಹೂ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಸಮಯ ಸರಿಯಾಗಿ 1:44. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಹಾಗೂ ಚಿನ್ಮಯಿ ಶ್ರೀಪಾದ ಹಾಡಿರುವಂತಹ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು

ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಪ್ರೀತಿಗಾಗಿ ಚಿತ್ರದ ಗೀತೆ ಹಾಡಿದ್ದಾರೆ ಪ್ರಸಾನ್, ಪ್ರಿಯಾ ಹಾಗೂ ಸಂಗಡಿಗರು.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಪ್ರೀತಿಗಾಗಿ ಚಿತ್ರದ ಗೀತೆ. ಹಾಡಿದ್ದಾರೆ ಪ್ರಸಾನ್, ಪ್ರಿಯಾ ಹಾಗೂ ಸಂಗಡಿಗರು.

ಸೋನು ನಿಗಮ್ ಹಾಗೂ ಸೈಂಧವಿ ಹಾಡಿರುವಂತಹ ಏಕ್ಲವ್ಯ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ವಿಜಯ ಈಶ್ವರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಸಮಯ 2 ಗಂಟೆಯಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳನ್ನು ಆಲಿಸುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮತ. ರಾಜ್ಯಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬದ ಆಚರಣೆ, ಸಾರ್ವತ್ರಿಕ ಗಣೇಶ ಉತ್ಸವಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಮೈಸೂರಿನಲ್ಲಿ ಗಣೇಶ ಹಬ್ಬದ ಅಂಗವಾಗಿ ದಸರಾ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಕೆ. ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ಕರ್ನಾಟಕದಂತಹ ಕೃಷಿ ಅವಲಂಬಿತ ರಾಜ್ಯಗಳಲ್ಲಿ ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿರುವ ಉಪಮುಖ್ಯಮಂತ್ರಿಗಳು, ರಾಜ್ಯದಲ್ಲಿ ಬದಲಾಗುತ್ತಿರುವ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಬರ ಪರಿಹಾರದ ಮಾನದಂಡಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ. ಮಳೆ ಕೊರತೆ, ಬೆಳೆ ನಷ್ಟ, ಒಣಹವೆ ಹಾಗೂ ಸ್ಥಳೀಯ ಪರಿಸ್ಥಿತಿಗಳ ವಾಸ್ತವ ಪರಿಣಾಮಗಳನ್ನು ವೈಜ್ಞಾನಿಕವಾಗಿ ಅರ್ಥೈಸುವುದು ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತುತ ಮಾನದಂಡಗಳು ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿಯಲ್ಲಿ ರೈತರ ನೈಜ ಸಂಕಷ್ಟವನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತಿವೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ. ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯ ಮಾರ್ಗಸೂಚಿಗಳ ಪರಿಷ್ಕರಣೆ ಕುರಿತು ರಾಜ್ಯದ ವಾಸ್ತವಾಂಶಗಳನ್ನು ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದು ಅಗತ್ಯ ಎಂದು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಶ್ರದ್ಧಾಳುಗಳು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ನಡೆಸುತ್ತಿರುವ ಸಾರ್ವಜನಿಕ ಗಣಪತಿ ಉತ್ಸವಗಳಿಗೂ ಭರದ ಸಿದ್ಧತೆ ನಡೆಯುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಬಿಂದು ಹಿಂದೂ ಮಹಾಸಭಾ ಗಣಪತಿ ಉತ್ಸವದ 82ನೇ ವರ್ಷದ ಆಚರಣೆಗೆ ಇಂದಿನಿಂದ ಸಿದ್ಧತೆ ನಡೆಯುತ್ತಿದೆ. ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ ಇದೇ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಸಿದ್ದರು. ಹಬ್ಬದ ಅಂಗವಾಗಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವ ಹಿನ್ನೆಲೆಯಲ್ಲಿ ಪಥ ಸಂಚಲನ ನಡೆಸಲಾಯಿತು. ಈ ಕುರಿತು ಮಾತನಾಡಿರುವ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಜಿಲ್ಲೆಯಾದ್ಯಂತ 3,947 ಗಣಪತಿ ಪ್ರತಿಷ್ಠಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಮೇಲೂ ಕಣ್ಣಿಡಲಾಗಿದ್ದು ಇದಕ್ಕಾಗಿ ಪ್ರತಿ ಪೊಲೀಸ್ ಠಾಣೆಯಲ್ಲೂ ತಜ್ಞ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 2,592 ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಜಿಲ್ಲಾಡಳಿತ ಅಧಿಕೃತ ಅನುಮತಿ ನೀಡಿದೆ. ಮೂರ್ತಿ ವಿಸರ್ಜನೆಯ ವೇಳೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಒತ್ತು ನೀಡಲಾಗಿದ್ದು ಸಾರ್ವಜನಿಕರು ಹಾಗೂ ಗಣೇಶ ಮಂಡಳಿಯವರು ನಿಗದಿತ ಸ್ಥಳಗಳಲ್ಲಿ ಅಥವಾ ಸಂಚಾರಿ ವಾಹನಗಳಲ್ಲೇ ಮೂರ್ತಿಗಳನ್ನು ವಿಸರ್ಜಿಸುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶ ಚತುರ್ಥಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ವಿವಿಧೆಡೆ ಮನೆ, ದೇವಾಲಯ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪುರಾಣ ಪ್ರಸಿದ್ಧ ಹೊನ್ನಾವರದ ಇಡಗುಂಚಿ ಮಹಾಗಣಪತಿ ದೇವಸ್ಥಾನ ಹಾಗೂ ಗೋಕರ್ಣದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇನ್ನು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಘ್ನ ನಿವಾರಕನ ದರ್ಶನ ಪಡೆಯುತ್ತಿದ್ದಾರೆ. ವಿಶೇಷ ಪೂಜೆ, ನೈವೇದ್ಯ ಹಾಗೂ ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯುತ್ತಿದೆ. ಜಿಲ್ಲೆಯ ವಿವಿಧ ಕಡೆಯಿಂದ ಭಕ್ತರು ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸಿದ್ಧ ಶೃಂಗೇರಿಯ ತೋರಣ ಗಣಪತಿ ಸೇರಿದಂತೆ ಜಿಲ್ಲೆಯ ಗಣೇಶನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತರು ಮುಂಜಾನೆಯಿಂದಲೇ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 1,181 ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತಿದ್ದು ನಗರ ವ್ಯಾಪ್ತಿಯಲ್ಲೇ 51 ಮೂರ್ತಿಗಳು ಪ್ರತಿಷ್ಠಾಪನೆಯಾಗಲಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ತಿಳಿಸಿದ್ದಾರೆ. ವಿಸರ್ಜನಾ ಮೆರವಣಿಗೆಗಳು ನಿಗದಿತ ದಿನದಂದು ಸಾಧ್ಯವಾದಷ್ಟು ಬೇಗ ಆರಂಭವಾಗಿ ರಾತ್ರಿ 11 ಗಂಟೆಯೊಳಗೆ ಪೂರ್ಣಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಸಕ್ಕರೆನಾಡು ಮಂಡ್ಯದಲ್ಲಿ ಗೌರಿ ಗಣೇಶ ಹಬ್ಬ ರಂಗೇರಿದ್ದು ಜಿಲ್ಲೆಯಲ್ಲಿ ಕನಿಷ್ಠ 3,000ಕ್ಕೂ ಅಧಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಯುವಕರು ಶ್ರದ್ಧಾಭಕ್ತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮತ್ತೊಂದೆಡೆ ಗೌರಿ ಹಬ್ಬವೂ ಸಹ ಇಂದೇ ಬಿದ್ದಿರುವುದರಿಂದ ಮಹಿಳೆಯರು ಹಾಗೂ ಯುವತಿಯರು ಗೌರಿ ಹಬ್ಬ ಆಚರಿಸಿ ಹುತ್ತಕ್ಕೆ ಹಾಲೆರೆದು ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಣಪತಿ ಉತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತವಾಗಿ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆನೆಗಳಾದ ಧನಂಜಯ, ಗೋಪಿ, ಮಹೇಂದ್ರ, ಏಕಲವ್ಯ, ಕಾವೇರಿ, ಚೈತ್ರ, ಶ್ರೀಕಂಠ ಆನೆಗಳು ಸೇರಿದಂತೆ ಒಟ್ಟು 12 ಆನೆಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದಸರಾ ಆನೆಗಳಿಗೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಾಡಿಗೆ ಸಂತೋಷ, ಸಮೃದ್ಧಿ ಹಾಗೂ ಉತ್ತಮ ಮಳೆಯಾಗಲಿ, ದಸರಾ ಉತ್ಸವ ಸುಸೂತ್ರವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿರುವುದಾಗಿ ಅವರು ತಿಳಿಸಿದ್ದಾರೆ.
4: ಇವತ್ತು ಸಹ ದಸರಾದ ಆನೆಗಳೆಲ್ಲ ಬಂದಿರೋ ಕಾರಣ ಗಣಪತಿ ಉತ್ಸವದ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಆನೆಗಳಿಗೂ ಸಹ ಜಿಲ್ಲಾಡಳಿತ ವತಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ಪೂಜೆ ಸಲ್ಲಿಸಲಾಯಿತು. ಎಲ್ಲ ನಾಡಿಗೆ ಸಂತೋಷ ನೀಡಲಿ, ಮಳೆ ಬರಲಿ ಅಂತ ಪ್ರಾರ್ಥಿಸಲಾಯಿತು. ಅದೇ ರೀತಿ ದಸರಾನು ಸಹ ಸುಸಜ್ಜಿತವಾಗಿ ನಡೆದು ಹೋಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ.
3: ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ಹಬ್ಬದ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ದಾಭಕ್ತಿ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವ್ರತದ ಅಂಗವಾಗಿ ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿದ್ದು ಮಂಟಪದಲ್ಲಿ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ನೇಕಾರ ಸಮುದಾಯ ಸಗಣಿಯಲ್ಲಿ ಪಿಳ್ಳೆರಾಯನನ್ನು ಪ್ರತಿಷ್ಠಾಪಿಸಿ ಮಗ್ಗಗಳಿಗೆ ಪೂಜೆ ಸಲ್ಲಿಸುವ ಆಚರಣೆ ವಿಶೇಷವಾಗಿದೆ. ದೊಡ್ಡಬಳ್ಳಾಪುರ ನಗರಸಭೆಯಿಂದ ಪರಿಸರ ಸ್ನೇಹಿಯಾಗಿ ಗಣೇಶೋತ್ಸವ ಆಚರಿಸುವಂತೆ ಪ್ರಚಾರ ಕೈಗೊಳ್ಳಲಾಗಿದೆ. ಗಣೇಶನ ಮೂರ್ತಿಗಳನ್ನು ಕೆರೆ, ಕುಂಟೆ ಮೊದಲಾದ ಜಲಮೂಲಗಳ ನೀರಿನಲ್ಲಿ ವಿಸರ್ಜನೆ ಮಾಡದಂತೆ ಸೂಚಿಸಲಾಗಿದ್ದು ನಗರಸಭೆಯ ವತಿಯಿಂದ ಗಣೇಶ ಮೂರ್ತಿ ವಿಸರ್ಜನೆಗೆ ತಾತ್ಕಾಲಿಕ ಹೊಂಡ ಹಾಗೂ ಡ್ರಮ್ಗಳನ್ನು ಒಳಗೊಂಡ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಲಾರ ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಚತುರ್ಥಿಯ ಸಂಭ್ರಮ ಕಳೆಗಟ್ಟಿದ್ದು ಇಂದು ಪ್ರತಿಯೊಂದು ಮನೆ ಹಾಗೂ ಸಾರ್ವಜನಿಕ ಪೆಂಡಾಲ್ಗಳಲ್ಲಿ ವಿಘ್ನ ನಿವಾರಕ ವಿನಾಯಕನನ್ನು ಭಕ್ತಿ ಹಾಗೂ ಶ್ರದ್ದೆಯಿಂದ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ. ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತ್ರಿಮೂರ್ತಿಗಳಿಂದ ಪ್ರತಿಷ್ಠಾಪಿತ ಎನ್ನಲಾದ 13.5 ಅಡಿ ಎತ್ತರದ ಏಕಶಿಲಾ ಸಾಲಿಗ್ರಾಮ ಗಣೇಶನಿಗೆ ಬೆಳಗಿನ ಜಾವದಿಂದಲೇ ಮಹಾ ಅಭಿಷೇಕ, ಸಹಸ್ರನಾಮ ಅರ್ಚನೆ ನೆರವೇರಿಸಲಾಗುತ್ತಿದೆ. ಹಬ್ಬದ ಪ್ರಯುಕ್ತ 5 ದಿನಗಳ ಕಾಲ ನಡೆಯುವ ಬ್ರಹ್ಮರಥೋತ್ಸವ ಮತ್ತು ಲಕ್ಷ್ಮೀ ಗಣಪತಿ ಉತ್ಸವಗಳಿಗೆ ಚಾಲನೆ ಸಿಕ್ಕಿದ್ದು ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆಯುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ನೂತನ ದೇವಾಲಯ ಲೋಕಾರ್ಪಣೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ ಒಟ್ಟು 7,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ 1,000 ಬಸ್ಸುಗಳನ್ನು ಖರೀದಿ ಮಾಡಲು ಹಸಿರು ನಿಶಾನೆ ತೋರಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಬಸ್ಸು ನಿಲ್ದಾಣಗಳ ಉನ್ನತೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಪಡೆಯಲು ಸಮ್ಮತಿ ಸೂಚಿಸಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕೋಟಗೆರೆ ಗ್ರಾಮದಲ್ಲಿ ಇಂದು ಮುಂಜಾನೆ ಕಾಡಾನೆ ದಾಳಿಗೆ ಸಿಲುಕಿ ಓರ್ವ ರೈತ ಮೃತಪಟ್ಟಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿಮತ. ರಾಜ್ಯಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬದ ಆಚರಣೆ, ಸಾರ್ವತ್ರಿಕ ಗಣೇಶ ಉತ್ಸವಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಮೈಸೂರಿನಲ್ಲಿ ಗಣೇಶ ಹಬ್ಬದ ಅಂಗವಾಗಿ ದಸರಾ ಗಜಪಡೆಗೆ ಪೂಜೆ ಸಲ್ಲಿಕೆ. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: také.
1: ಸಮಯ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೇ ಮೇ ಕುಚ್.
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾಂ, ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೆ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಲೋಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ. ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾಂ ಹಾಂ, ಗೊತ್ತಾಯ್ತು. ಚೋಟೆ ಮೂಫ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಫ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾಂ, ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾಂ ಹಾಂ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾಂ, ಕ್ಯೂ ನಹೀ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್. ಪಾಸ್ ಕೆ ವಸ್ತು ಕಾ ಮಹತ್ವ ನಾ ಸಮಜ್ನ.

0: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
1: ಗೊತ್ತಾಯ್ತಾ?
2: ಅಪ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
0: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ್ ನಹೀ ಮಿಲ್ನಾ, ಠೀಕ್ ಹೇ ನಾ ಗುರುಜಿ?
1: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ್ ಅಹಂಕಾರ ಹೋತಾ ಹೇ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ್ ಘಮಂಡ್ ದಿಖಾತಾ ಹೇ.
0: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ.
2: ಕ್ಯೂ ನಹೀ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
1: ಜಗ್ ಬಲ, ಆಪ್ ಬಲಾ ತೋ ಹೋ ಜಗ್ ಬಲ,
2: ಆಪ್ ಭಲಾ ತೋ ಜಗ್ ಭಲ, ಆಪ್ ಭಲಾ ತೋ ಜಗ್ ಭಲ. ಚಿರಾಗ್ ತಲೆ
0: ಅಂಧೇರ, ಚಿರಾಗ್ ತಲೆ ಅಂಧೇರ.
2: ಚಾರ್ ದಿನ್ ಕಿ ಚಾಂದನಿ
1: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
2: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, ಸಹಜ ಪಕೆ ತೋ
0: ಸಹಜ ಪಕೆ ಸೋ ಮೀಠಾ ಹೋಯ್,
2: ಸಹಜ ಪಕೆ ಸೋ ಮೀಠಾ ಹೋಯ್. ಇಸ್ಕಾ ಅರ್ಥ ಸೋಚ ಸಮಜ್ ಕರ್ ಕಿಯೇ ಗಯೇ ಕಾರ್ಯೋ ಕಾ ಪರಿಣಾಮ ಅಚ್ಛಾ ಹೀ ಹೋತಾ ಹೈ.
0: ಗುರುಜಿ, ಮುಜೆ ಕುಚ್ ಸಂದೇಹ ಹೈ ಕಿ ಹಮ್ ಇನ್ ಲೋಕೋಕ್ತಿಯೋ ಕೋ ಕೈಸೆ ಪ್ರಯೋಗ ಕರ್ ಸಕ್ತೆ ಹೈ.
2: ಕೌನ್ ಸಾ ಬತಾಓ?
0: ಜೈಸೆ ಅಂಧೇ ಕಿ ಲಕಡಿ, ಆಂಖೆ ಚುರಾನಾ, ಅಂಗ ಅಂಗ ಮುಸ್ಕುರಾನಾ, ಉನ್ನೀಸ್ ಬೀಸ್ ಕಾ ಅಂತರ, ನಾಕ್ ಪರ್ ಗುಸ್ಸಾ.
1: ಅರೆ ಯೇ ವೈಸಾ ನೈ ಹೈ, ಜೈಸಾ ಹಮ್ನೆ ಅಬ್ ತಕ್ ಸೀಖಾ ಹೈ ಗುರುಜಿ, ಯೇ ಸ್ವತಂತ್ರ ವಾಕ್ ನೈ ಹೈ.
2: ಹಾಂ, ಶರಣ್ಯ ಟೀಕ್ ಕಹತಿ ಹೈ, ಇಸೆ ಹಿಂದಿ ಭಾಷಾ ಮೇ ಮುಹಾವರೆ ಕಹತೆ ಹೈ. ಮುಹಾವರೋ ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ, ಮುಹಾವರಾ ವಾಕ್ಯಾಂಶ ಹೋತೆ ಹೈ, ಇಸ್ಕೆ ಪ್ರಯೋಗ ಸೆ ವಾಕ್ಯ ಪ್ರಭಾವಶಾಲಿ ಹೋ ಜಾತೆ ಹೈ, ವಾಕ್ಯ ರೋಚಕ ಔರ್ ಚಮತ್ಕಾರಿ ಹೋ ಜಾತೆ ಹೈ. ಮುಹಾವರೆ ಶಬ್ದೋ ಕೆ ಲಾಕ್ಷಣಿಕ ಪ್ರಯೋಗ ಹೋತೆ ಹೈ, ಯೇ ಕಿಸಿ ವಾಕ್ಯ ಕೆ ಭೀತರ್ ಹೋತೆ ಹೈ. ಯದಿ ಮುಹಾವರಾ ವಾಕ್ಯ ಸೆ ನಿಕಾಲಾ ದಿಯಾ ಜಾಯ್ ತೋ ಉಸ್ಕಿ ಬಹುತ್ ಕುಚ್ ಶೋಭಾ ಜಾತಿ ಹೈ. ಮುಹಾವರೋ ಕೋ ವಾಕ್ಯೋ ಮೇ ಪ್ರಯೋಗ ಕರ್ನಾ ಚಾಹಿಯೇ. ಮುಹಾವರೆ ಸ್ವತಂತ್ರ ವಾಕ್ಯ ನಹೀ ಹೈ, ಯೇ ವಾಕ್ಯಾಂಶ ಹೈ. ಜೈಸೆ ಅಂಗ ಅಂಗ ಮುಸ್ಕುರಾನಾ, ಪುತ್ರಿ ಕಿ ಪ್ರಶಂಸಾ ಸುನ್ಕರ್ ಮಾತಾ ಪಿತಾ ಅಂಗ ಅಂಗ ಮುಸ್ಕುರಾಯೇ, ಇಸ್ಕಾ ಅರ್ಥ ಪ್ರಸನ್ನ ಹೋನಾ. ಅಂಧೆ ಕಿ ಲಕಡಿ, ತುಮ್ ಇಸ್ ಮುಹಾವರೆ ಕಾ ಪ್ರಯೋಗ ಕರೋ.
1: ಹಾಂ ಗುರುಜಿ, ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೆ ಕಿ ಲಕಡಿ ಕೆ ಸಮಾನ್ ಹೈ.
2: ಅಚ್ಛಾ ಯಶಸ್, ತುಮ್ ಕುಚ್ ಪ್ರಯೋಗ ಕರ್ನಾ ಚಾಹತೆ ಹೋ?
0: ಹಾಂ ಗುರುಜಿ, ಮೈ ಪ್ರಯೋಗ ಕರುಂಗಾ.
2: ಆಂಖೆ ಚುರಾನಾ, ಇಸ್ಕಾ ಅರ್ಥ ಬಚ್ ಕರ್ ರಹನಾ.
0: ಬಚ್ಚೆ ಅಧ್ಯಾಪಕ ಕೋ ದೇಖತೆ ಹೀ ಆಂಖೆ ಚುರಾ ಕರ್ ನಿಕಲ್ ಜಾತೆ ಹೈ.
2: ದೋನೋ ಬಹನೋ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಹೈ, ಇಸ್ ವಾಕ್ಯ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಕಾ ಅರ್ಥ ಕ್ಯಾ ಹೋಗಾ ಶರಣ್ಯ?
1: ಹಾಂ ಗುರುಜಿ, ಅಂತರ್ ಬಹುತ್ ಕಮ್, ಯಾನಿ ಬಹುತ್ ಕಮ್ ಅಂತರ್.
0: ಇನ್ ಮುಹಾವರೋ ಕೋ ಮೈ ಪಡೂ ಗುರುಜಿ?
2: ಹಾಂ ಹಾಂ ಜರೂರ್ ಪಢೋ.
0: ಗರ್ದನ್ ಜುಕಾನಾ ಯಾನಿ ಲಜ್ಜಿತ್ ಹೋನಾ, ಚಾರ್ ಸೋ ಬೀಸಿ ಕರ್ನಾ ಧೋಖಾ ದೇನಾ, ಗಲೆ ಕಾ ಹಾರ್ ಬಹುತ್ ಪ್ರಿಯ, ನಾಕ್ ಕಟ್ನಾ ಅಪಮಾನಿತ ಕರ್ನಾ, ಪೀಠ ದಿಖಾನಾ ಹಾರ್ ಕರ್ ಪೀಚೆ ಹಟನಾ.
2: ಹಾಂ, ಪೀಠ ದಿಖಾನಾ ಹಾರ್ ಕರ್ ಪೀಚೆ ಹಟನಾ. ಹಿಂದಿ ಭಾಷಾ ಮೇ ಲಗ್ಭಗ್ 1000 ಮುಹಾವರೆ ಹೈ.

0: ಸಮಯ ಸರಿಯಾಗಿ 3 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭ.

ಸೃಷ್ಟಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋ ಸಮಯ 3:32. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ ಪ್ರಶ್ನೆಗಳು ಸಿದ್ಧವಾಗಿವೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408090013 9480901013. ಇದೀಗ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ನಿಮಗಾಗಿ. ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳಿವೆ ಮತ್ತು ಅವು ಯಾವುವು? ಇದು ಮೊದಲನೇ ಪ್ರಶ್ನೆ. ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳಿವೆ ಅವು ಯಾವುವು? ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇವು ಯಾವುವು? ಇದು ಮೊದಲನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ಇದೀಗ ವಂಶಿ ಚಿತ್ರದ ಗೀತೆ, ಸೋಹಮ್ ಚಕ್ರವರ್ತಿ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಮ್ಮಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳಿವೆ ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಹೊನ್ನೂರ್ ಅಲಿ ಹನುಮಂತಾಪುರ ಜಗಳೂರಿನಿಂದ, ದೇವಿಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಉದಯ್ ಕರ್ಕೆರ ಉಡುಪಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಯಶೋಧ ಈಚಲ ಕರಂಜಿ ಮಹಾರಾಷ್ಟದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಕಾಸರಕೋಡು ಬೀಚ್ ಉತ್ತರ ಕನ್ನಡ ಜಿಲ್ಲೆ, ಮತ್ತೊಂದು ಪಡುಬಿದ್ರಿ ಬೀಚ್ ಉಡುಪಿ. ಎರಡು ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇದಾವೆ, ಅಂದರೆ ಎರಡು ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಸಮುದ್ರ ತೀರಗಳು, ಒಂದು ಕಾಸರಕೋಡು ಬೀಚ್, ಮತ್ತೊಂದು ಪಡುಬಿದ್ರಿ ಬೀಚ್. ಇದೀಗ ಎರಡನೇ ಪ್ರಶ್ನೆ. ಶಂಕರ್ ಜೈಕಿಶನ್ ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಯಾವುದು? ಇದು ಎರಡನೇ ಪ್ರಶ್ನೆ. ಶಂಕರ್ ಜೈಕಿಶನ್ ಜೋಡಿ ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಯಾವುದು? ಇದು ಎರಡನೇ ಪ್ರಶ್ನೆ.

ಹೊಂಬಿಸಲೂರ ಪ್ರಶ್ನೆ ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಆಗಿತ್ತು. ಶಂಕರ್ ಜೈಕಿಶನ್ ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರು,

ಹಂಪಿಯಿಂದ ಜಾಫರ್, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಲಕ್ಷ್ಮೀಪತಿ ಕೆಂಗೇರಿಯಿಂದ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಕಾಂಬಳೇಕರ್ ಶಿವಪುರ ಕೊಪ್ಪಳದಿಂದ, ಸೋಮಶೇಖರ್ ದಾವಣಗೆರೆಯಿಂದ, ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು 1949 ತೆರೆ ಕಂಡ ಬರಸಾತ್ ಚಿತ್ರ. ಈ ಚಿತ್ರದಲ್ಲಿ ಇವರು ಒಟ್ಟಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಮೊದಲನೇ ಸಿನಿಮಾ ಇದಾಗಿತ್ತು. ಇದೀಗ ಮುಂದಿನ ಪ್ರಶ್ನೆ, ಘಟ ಶ್ರಾದ್ದ ಈ ಸಿನಿಮಾ ಯಾರ ಕೃತಿಯನ್ನ ಆಧರಿಸಿದೆ? ಇದು ಮೂರನೇ ಪ್ರಶ್ನೆ.

ಬಳ್ಳಾರಿ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಅನುರಾಧ ಭಟ್ ಅನೂಪ್ ಸೀಳಿನವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಅನೂಪ್ ಸೀಳಿನವರದ್ದೇ ಸಂಗೀತ. ಪ್ರಶ್ನೆ ಆಗಿತ್ತು ಘಟ ಶ್ರಾದ್ದ ಈ ಸಿನಿಮಾ ಯಾರ ಕೃತಿಯನ್ನ ಆಧರಿಸಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಮೊಹಮ್ಮದ್ ಉಮರ್ ರಾಯಚೂರಿನಿಂದ, ಸುನಂದಾ ಸ್ಕಂದ ಲೇಔಟ್ನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಸಚಿನ್ ಭಾನುವಲ್ಲಿ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹರೀಶ್ ಮಲ್ಲೇಶ್ವರದಿಂದ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಸಮರ್ಥ್ ವಿಜಯನಗರದಿಂದ, ಜೆ ವಿಲ್ಫ್ರೆಡ್ ಭೈರತಿ ಬೆಂಗಳೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಮತ್ತು ಮತ್ತಷ್ಟು ಜನರ ಉತ್ತರಗಳು ಸರಿಯಾಗಿದ್ವು. ನಿಮಗೆಲ್ಲ ಅಭಿನಂದನೆ.

ಮೊಹಮ್ಮದ್ ಉಮರ್ ರಾಯಚೂರಿನಿಂದ, ಸುನಂದಾ ಸ್ಕಂದ ಲೇಔಟ್ನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಸಚಿನ್ ಭಾನುವಲ್ಲಿ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹರೀಶ್ ಮಲ್ಲೇಶ್ವರದಿಂದ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಸಮರ್ಥ್ ವಿಜಯನಗರದಿಂದ, ಜೆ ವಿಲ್ಫ್ರೆಡ್ ಭೈರತಿ ಬೆಂಗಳೂರಿನಿಂದ ನಿಮ್ಮೆಲ್ಲರ ಉತ್ತರಗಳು ಮತ್ತು ಮತ್ತಷ್ಟು ಜನರ ಉತ್ತರಗಳು ಸರಿಯಾಗಿದ್ವು. ನಿಮಗೆಲ್ಲ ಅಭಿನಂದನೆಗಳು. ಸರಿಯಾದ ಉತ್ತರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಪ್ರಸಿದ್ಧ ಕನ್ನಡ ಬರಹಗಾರರಾದ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಘಟಶ್ರಾದ್ದ ಎಂಬ ಸಣ್ಣ ಕಾಲ್ಪನಿಕ ಕಾದಂಬರಿಯನ್ನ ಆಧರಿಸಿದೆ ಘಟಶ್ರಾದ್ದ ಸಿನಿಮಾ. ಈ ಸಿನಿಮಾವನ್ನ ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶಿಸಿದ್ರು. ಇದೀಗ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ IPPB ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಇದು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ನಮ್ಮ ವಾಟ್ಸಪ್ ಸಂಖ್ಯೆ 9489901013.

0: ವೀರ ಕನ್ನಡಿಗ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಪುನೀತ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಭಗೀರಂಗ ಅವರ ಸಾಹಿತ್ಯ, ಚಕ್ರಿಯವರ ಸಂಗೀತ. ಗಣೇಶ ಬಂದ ಸಂಭ್ರಮ ತಂದ.
1: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
1: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
1: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
0: ನಮ್ಮ ಭಕ್ತಿ ಗಣಪನಿಗೆ,
1: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
0: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

ಪ್ರಶ್ನೆಯಾಗಿತ್ತು, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ರಘುನಾರಾಯಣ್ ಬೆಂಗಳೂರಿನಿಂದ, ತೇಜಸ್ ಹಸನ್ ಸಾಬ್ ಎಸ್ಎಂ ಶೋಭಾ ಹಾಸನ್ನಿಂದ, ಪ್ರಜ್ವಲ್ ತೀರ್ಥಳ್ಳಿಯಿಂದ, ಪಿಎಚ್ ಪಾಟೀಲ್ ರಾಣಿ ಬೆನ್ನೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಇನ್ನು ಮತ್ತಷ್ಟು ಜನರು ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ರಿ, ಆದರೆ ಕೇವಲ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗಿತ್ತು. ಹೆಸರುಗಳು ಆದಷ್ಟು ಪುನರಾವರ್ತನೆ ಆಗಿರಲಿಲ್ಲ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಹೀಗೆ ಕೇಳ್ತಾರೆ ಆಕಾಶವಾಣಿ ಎಫ್ಎಂ ರೇನ್ಬೋ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಸಾರ್ವಜನಿಕರಿಗಾಗಿ ಸೇವಾನಿರತರು ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಂಕದಲ್ಲಿ.

0: Akashvani FM Rainbow 101.3 MHz Musically yours.
1: ಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯ ಉತ್ತರ ಆಗಿತ್ತು. ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಭಾರತ ಸರ್ಕಾರದ ಸಂವಹನ ಸಚಿವಾಲಯದ ಅಡಿಯಲ್ಲಿ ಇರುವ ಅಂಚೆ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇದು ನಡೆಸಲ್ಪಡುವ ಸಾರ್ವಜನಿಕ ವಲಯದ ಬ್ಯಾಂಕ್ IPPB ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೆ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:06. ಸೋಮವಾರದ ಬೆಂಗಳೂರು ಯೂತ್ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ಈ ಹೊತ್ತು ಗಣೇಶ ಹಬ್ಬ ಜೊತೆಗೆ ಸ್ವಾತಂತ್ರ್ಯ ಚಳುವಳಿ ಇದರ ಕುರಿತಾಗಿ ಇರುವ ಒಂದು ವಿಷಯದ ಕುರಿತಾಗಿ ಮಾತಾಡ್ತಾ ಸಾಗೋಣ. ಗಣೇಶೋತ್ಸವವನ್ನು ಮನೆ ಮನೆಯ ಪೂಜೆಯಿಂದ ಸಾರ್ವಜನಿಕ ಚಳುವಳಿಯಾಗಿ ಪರಿವರ್ತಿಸಿದ ಮಹಾನ್ ವ್ಯಕ್ತಿ ಇವರು, ಯುವಕರಿಗೆ ಬಹಳ ಸ್ಫೂರ್ತಿಯೂ ಹೌದು. ಇದರ ಕುರಿತಾಗಿ ಈ ಹೊತ್ತು ಮಾತಾಡ್ತಾ ಸಾಗೋಣ. ನೀವು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013 9480901013.
1: ಧಾಕೃಧಾತಿದ್ದಾಗೆ ನ ಧಾತಿದ್ದಾಗೆ ತಿನ್ನ ಕೇಂದ್ರ ಧಾತೃಕ ಧೇಕಿಟ್ಟ ಧಾತಿದ್ದಾ ಧಾತಿದ್ದಾ ಧಾತೃಕ ಧೇಕಿಟ್ಟ ಕಾದಾಗ ಧೀಗಿನ ಧಾಕ ಧಾತಕ ಧೇಕಿಟ್ಟ ಧಗಿನ ಧಾತೃಕ ಧಾಗಿನ ಧಾ ಧಗಿನ ಧಾತಕ ಧೇಕಿಟ್ಟ ಕಥಗ ಧೀಗಿನ ಧಿನ್ ನಗನಗನಾಗ ಧರಿಕಿಟ್ಟ ಧಿನ್ ನಗನಗನಾಗ

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಇದು ಆಕಾಶವಾಣಿ FM ರೇನ್ಬೋ ಬೆಂಗಳೂರು ಯೂತ್ ಕಾರ್ಯಕ್ರಮ. ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. NR ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಬಾಲಗಂಗಾಧರ್ ತಿಲಕ್ ಇವರು ಗಣೇಶ ಚತುರ್ಥಿಯನ್ನ 18th century ಕೊನೆಯಲ್ಲಿ ಪಾಪ್ಯುಲರೈಸ್ ಮಾಡಿದ್ರು. ಅದರ ಹೆಸರಲ್ಲಿ ನಾವು ಮೀಟ್ ಮಾಡಿ ನಂತರ ಬ್ರಿಟಿಷರನ್ನ ದೇಶದಿಂದ ಹೊರಗೆ ಓಡಿಸಲು ಸ್ಟ್ರಾಟಜೀಸ್ನ ಮಾಡ್ತಾ ಇದ್ರು ಅವಾಗಿನ ಸ್ವಾತಂತ್ರ್ಯ ಹೋರಾಟಗಾರರು. ಜೊತೆಗೆ ಹುಲಗಪ್ಪ ನಾಯಕ ಗಂಗಾವತಿಯಿಂದ ಸಹ ಸಂದೇಶವನ್ನ ಕಳಿಸಿದ್ದಾರೆ. ಬಾಲಗಂಗಾಧರ ತಿಲಕ್ ಅಂತ ಖಂಡಿತ ಹೌದು. ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನ ಮನೆ ಮನೆಯ ಪೂಜೆಯಿಂದ ಸಾರ್ವಜನಿಕ ಚಳುವಳಿಯಾಗಿ ಪರಿವರ್ತಿಸಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜಕೀಯ ಜಾಗೃತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಪ್ರಬಲ ವೇದಿಕೆಯನ್ನಾಗಿ ಮಾಡಿದ್ರು. 1893 ಬ್ರಿಟಿಷ್ ಸರ್ಕಾರ ಸಾರ್ವಜನಿಕ ರಾಜಕೀಯ ಸಭೆಗಳ ಮೇಲೆ ಕಟ್ಟುನಿಟ್ಟಿನ ನಿಷೇಧ ಹೇರಿತ್ತು. ತಿಲಕರು ಧಾರ್ಮಿಕ ಆಚರಣೆಗಳಿಗೆ ಬ್ರಿಟಿಷರು ಅಡ್ಡಿಪಡಿಸುವುದಿಲ್ಲ ಎಂಬುದನ್ನು ಅರಿತು ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಲು ಕರೆ ನೀಡಿದ್ರು. ಇದರ ಕುರಿತಾಗಿ ಮತ್ತಷ್ಟು ಮಾತಾಡ್ತಾ ಸಾಗೋಣ. ಇದೀಗ ಯೋಧ ಚಿತ್ರದಿಂದ ವಿಜಯ್ ಯೇಸುದಾಸ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ
1: ವೇಣು ನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ ಇದು ಮನದ

ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಅನಿರುದ್ಧ್ ಶಾಸ್ತ್ರಿ ಅವರ ಗಾಯನದಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿ ಜನಪ್ರಿಯಗೊಳಿಸಿದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ಖಂಡಿತ ಹೌದು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಗೀತೆಗಳು ಚೆನ್ನಾಗಿದೆ ಅಂತ ಜಗದೀಶ್ ಕಿಡದಾಳಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮಗೂ ಅಷ್ಟೇ ಹಬ್ಬದ ಶುಭಾಶಯಗಳು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಣೇಶ ಚತುರ್ಥಿಯು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿಯದೆ ಬ್ರಿಟಿಷ್ ಆಡಳಿತದ ವಿರುದ್ಧ ಜನರನ್ನ ಸಂಘಟಿಸುವ ಪ್ರಬಲ ರಾಜಕೀಯ ಮತ್ತು ಸಾಮಾಜಿಕ ಅಸ್ತ್ರವಾಗಿ ಕಾರ್ಯನಿರ್ವಹಿಸಿತ್ತು. ಗಣೇಶೋತ್ಸವದ ಮಂಟಪಗಳು ಬ್ರಿಟಿಷರ ಕಣ್ಣು ತಪ್ಪಿಸಿ ಸ್ವಾತಂತ್ರ್ಯ ಹೋರಾಟಗಾರರು ಸಭೆ ಸೇರುವ ತಾಣಗಳಾಗಿದ್ದವು.

ಅಸತೋಮಾ ಸದ್ಗಮಯಾ ಈ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಪ್ರಜೋತ್ ಅವರ ಗಾಯನದಲ್ಲಿ ವಹಾಬ್ ಸಲೀಂ ಅವರ ಸಂಗೀತ ಸಾಹಿತ್ಯ. ಬಾಲಗಂಗಾಧರ ತಿಲಕರು, ಗಣೇಶೋತ್ಸವ ಮತ್ತು ಸ್ವಾತಂತ್ರ್ಯ ಹೋರಾಟ, ಇದರ ಕುರಿತಾದ ಈ ಹೊತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಕೇಳಿ 4:30 ಸರಿಯಾಗಿ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ, ಪ್ರಾಯೋಜಕರು ಆರ್ಯ ವೈಶ್ಯ ಮಹಾಸಭಾ.

0: ಆರೋಗ್ಯ ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸಮಾಜದ ವಿವಿಧ ವರ್ಗಗಳಿಂದ ಮಹಾಸಭೆಗೆ ಯಾವ ರೀತಿಯ ಒಂದು ಸಹಕಾರ ದೊರೀತಾ ಇದೆ ಸರ್?
5: ಒಳ್ಳೆ ಕೆಲಸ ಮಾಡದೆ ಸಮಾಜಕ್ಕೆ ಹಿಡಿತೇನಕ್ಕೆ ಮಹಾಸಭೆನೇ ಎಕ್ಸಾಂಪಲ್. ನಮ್ಗೆ ನಾವು ಅಧಿಕಾರ ತಗೊಂಡಂತ ಸಂದರ್ಭದಲ್ಲಿ 28 ಲಕ್ಷ ರೂಪಾಯಿ ಲಾಸಲ್ಲಿದ್ದಂತ ಸಂಸ್ಥೆ ಮತ್ತು ಪ್ರತಿ ತಿಂಗಳು 40 ಲಕ್ಷ ರೂಪಾಯಿ ಸೇವಾ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡ್ತಾ ಇದ್ವಿ ಅನ್ನೋದಾದ್ರೆ ಇದು ಸಮಾಜ ನಮ್ಮ ಜೊತೆಗೆ ಸ್ಪಂದಿಸಿರುವಂತ ರೀತಿ. ಮತ್ತೆ ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಮಲಗಿದಾನೆ, ಅಲ್ಲೊಂದು 50,000 ಕಟ್ಟಿದ್ರೆ ಬಿಡ್ತಾರೆ ಅವರು, ಇವನ ಹತ್ರ ಒಂದು 20,000 ಇರುತ್ತೆ, 30,000 ಬೇಕು, ಪೇಷಂಟ್ ಡಿಸ್ಚಾರ್ಜ್ ಮಾಡಲ್ಲ. ಆ ಟೈಮಲ್ಲಿ ನಾವು ಪರ್ಸನಲ್ ಆಗಿ ಹೋಗಿ ನೋಡಿ ಅದು ಸತ್ಯ ಅಂತ ಗೊತ್ತಾದ್ರೆ ಹಾಸ್ಪಿಟಲ್ ಪೇಮೆಂಟ್ ಮಾಡಿ ಕರ್ಕೊಂಡ್ಬಂದಿದ್ವಿ. ನಾವು ಕೊಟ್ಟರೆ ನಮಗೆ ಕೊಡೋಕ್ಕೂ ಜನ ಬರ್ತಾ ಇದ್ದಾರೆ. ನಮ್ಮ ಸಂಸ್ಥೆ ತಂದೆ ಆದಂತ ರೆಗ್ಯುಲರ್ ಇನ್ಕಮ್ ಬರುವಂತ ಒಂದಷ್ಟು ವ್ಯವಸ್ಥೆ ಇಟ್ಟಿದ್ರು. ಯಾಕೆಂದ್ರೆ ಎಲ್ಲ ಯೋಜನೆಗಳು ಲೈಫ್ ಟೈಮ್ ಕೊಡೋದ್ರಿಂದ ನಮ್ಮ ಅವಧಿಯ ನಂತರನು ಬೇರೆಯವ್ರ ಬಂದು ನಿಂತ್ಕೋಬಾರ್ದಿತ್ತು.
4: ಮುಂದಿನ ದಿನಗಳಲ್ಲಿ ಮಹಾಸಭಾ ಕೈಗೊಳ್ಳಿರುವ ಮಹತ್ವದ ಯೋಜನೆಗಳ ಬಗ್ಗೆ
5: ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡಬೇಕು ಅನ್ನೋದೊಂದಿದೆ. ಮುಂದಿನ 25 ವರ್ಷಗಳಲ್ಲಿ ಈ ದೇಶದ ಯೋಜನೆಗೆ ಅವರ ಭವಿಷ್ಯಕ್ಕೆ ಅಂದ್ರೆ ಒಂದು ಆಂಟರ್ಪ್ರಿನರ್ಶಿಪ್ ನೀವು ಉದ್ಯಮ ಮಾಡಬೇಕು ಅನ್ನೋದನ್ನ ನಿಮ್ಗೆ ಏನ್ ಬೇಕು ಅಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್

0: ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಅಲ್ಲಿಂದ ಅದು ನಿರಂತರವಾಗಿ ವರ್ಷದ 365 ದಿನಕ್ಕೆ ಅದಕ್ಕೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಯಾರ್ಯಾರು ಬರ್ತಾರೆ ಅವ್ರಿಗೆ ಬೇಕಾದಷ್ಟು ಮಾರ್ಗದರ್ಶನ, ಒಳ್ಳೆ ಸ್ಟಾರ್ಟ್ಅಪ್ಸ್ ಇದೆ, ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್, ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಬೇಕಂದ್ರೆ ಅದು ಸರ್ಕಾರದ ಸೇವೆಗಳು ಬೇಕಂದ್ರೆ ಅದಕ್ಕೆ ಕೋಆರ್ಡಿನೇಷನ್, ಬ್ಯಾಂಕ್ ಲೋನ್ ಬೇಕಂದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಕೂಡ ಮಾಡುವಂತದ್ದು ನಮ್ಮ ಈ ಯೋಜನೆಯ ಮಹತ್ತರ ಉದ್ದೇಶ ಆಗಿದೆ. ಮುಂದಿನ 10 ವರ್ಷಗಳಲ್ಲಿ ಕನಿಷ್ಠ 1,500 ಸ್ಟಾರ್ಟ್ಅಪ್ಸ್ ಆಗ್ಬೇಕು, ಅದ್ರ ಮೂಲಕ ಕನಿಷ್ಠ 1,00,000 ಉದ್ಯೋಗಗಳು ಸೃಷ್ಟಿ ಆಗ್ಬೇಕು. ಈ ಯೋಜನೆ ಇದೇ ಡಿಸೆಂಬರ್ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಯೋಜನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ. ಆರ್ವಿ ಕಾಲೇಜ್ ಅವರು ಇದಕ್ಕೆ ನಮ್ಮ ನಾಲೆಜ್ ಪಾರ್ಟ್ನರ್ಸ್ ಆಗಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಸೇರ್ಕೊಂತಾದ್ರೆ ಬರೀ ಒಂದು ಭಾಗ ಅಲ್ಲ, 10 ಪ್ಯಾರಾಮೀಟರ್ಸ್ ಅಲ್ಲಿ 10 ಉದ್ಯಮಗಳ ಬಗ್ಗೆ ಅಲ್ಲಿ ಮಾರ್ಗದರ್ಶನ ಕೊಡೋದು, ಟ್ರೈನಿಂಗ್ ಕೊಡೋದು, ಸಪೋರ್ಟ್ ಮಾಡೋದು ಎಲ್ಲ ಮಾಡ್ತೀವಿ. ಇನ್ಕ್ಯುಬೇಷನ್ ಇಂದ ಹಿಡಿದು ಆ ಸ್ಟಾರ್ಟ್ಅಪ್ಸ್ ಅಲ್ಲಿ ಸಕ್ಸಸ್ ಆಗೋರ್ಗೂ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
2: ಹಾಯ್ ಹಿಮ, ಹೇಗಿದ್ಯಾ?
3: ಏ ಫಸ್ಟ್ ಕ್ಲಾಸ್ ಕಣೋ, ಫೈನ್.
2: ಏನ್ ಮಾಡ್ತಾ ಇದೀಯಾ ಈಗ?
3: ನಂದಾ MBA ಮುಗಿತು, 1 ವರ್ಷ ಜಾಬ್ ಮಾಡ್ದೆ, ಈಗ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾ ಇದೀನಿ ಕಣೋ. ಆದ್ರೆ ನನ್ಗೆ ಎಲ್ಲಿ ಯಾರನ್ನ ಕನೆಕ್ಟ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡು.
2: ಏ ಹಿಮ, ನಿನ್ ಗೊತ್ತಿಲ್ವಾ, December 25, 26, 27 ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಲ್ಲಿ ಗ್ಲೋಬಲ್ ಆಕ್ಸೆಲರೇಟರ್ ವಿಷನ್ ಸಮಿತ್ 2026 ನಡೀತಾ ಇದೆ. ನೀನ್ ಅಲ್ಲಿ ಹೋದ್ರೆ ಒಂದು ಸ್ಟಾರ್ಟ್ಅಪ್ಗೆ ಒಂದು ಒಳ್ಳೆ ವಿಷನ್ ಮತ್ ನಂಗೆ ಸಪೋರ್ಟ್ ಕೂಡ ಸಿಗತ್ತೆ. ಯಾಕೆ ನೀನ್ ಟ್ರೈ ಮಾಡಬಾರ್ದು?
3: ಓ ಹೌದೇನೋ, ನೀನ್ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡ್ದೆ ನೋಡು. ನಾನು ಇವತ್ತ ರಿಜಿಸ್ಟರ್ ಮಾಡಿಸ್ತೀನಿ.
1: ನಮ್ಮ ಕೇಳುಗರಿಗೆ ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ 2026 ಸಂಬಂಧಪಟ್ಟ ಹಾಗೆ ಏನು ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್?
0: ನೀವು ನಿಮ್ಮ ಮನೆಯಲ್ಲಿರುವಂತ ಯುವ ಜನತೆ ಯಾವುದೇ ರೀಸನ್ ಹೇಳಿದೆ, ಈ 3 ದಿನಗಳ ಕಾಲ ನಿಮ್ಮ ಮಕ್ಕಳ ಭವಿಷ್ಯವನ್ನು ಬರೀಲಿಕ್ಕೆ ಬೆಂಗಳೂರು ಅರಮನೆ ಮೈದಾನಕ್ಕೆ ಬನ್ನಿ. ಅಲ್ಲಿ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯ ಕೊಡಲಿಕ್ಕೆ ನಮ್ಮ ಸಂಸ್ಥೆ ನಿಮಗಾಗಿ 100 ಯೋಜನೆಗಳನ್ನು, ಕ್ರಿಯಾಶೀಲ ವ್ಯಕ್ತಿಗಳನ್ನ ನಾವು ಕರ್ಕೊಂಬಂದು ನಿಲ್ಲಿಸಿದ್ದೇವೆ. ಅದರ ಸದುಪಯೋಗ ಪಡ್ಕೋಬೇಕು ಈ ರಾಜ್ಯದ ಜನತೆ ಅಂತೇಳಿ ಎಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀವಿ.
1: ಕೇಳುಗರೆ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ RP ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ. ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್, ನಮಸ್ಕಾರ.
4: ಸಾರ್ವಜನಿಕರಿಗಾಗಿ ಸೇವಾ ನಿರತರು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
6: ಕರ್ನಾಟಕ.
4: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
7: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026
4: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.
8: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಿಸುತ್ತಿಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನ ಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಬಾಲಗಂಗಾಧರ ತಿಲಕರು ಹೇಗೆ ಗಣೇಶೋತ್ಸವವನ್ನು ಮನೆ ಮನೆಯ ಪೂಜೆಯಿಂದ ಸಾರ್ವಜನಿಕ ಚಳುವಳಿಯಾಗಿ ಪರಿವರ್ತಿಸಿ

ಪ್ರಶಸ್ತಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜಕೀಯ ಜಾಗೃತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಪ್ರಬಲ ವೇದಿಕೆಯನ್ನಾಗಿ ಮಾಡಿದ್ರು ಅನ್ನೋದ್ರ ಕುರಿತಾಗಿ ಮಾತಾಡ್ತಾ ಸಾಗ್ತಾ ಇದ್ವಿ.

ಗಣೇಶೋತ್ಸವದ ಮಂಟಪಗಳನ್ನು ರಾಜಕೀಯ ಉಪನ್ಯಾಸಗಳು, ರಾಷ್ಟ್ರ ಭಕ್ತಿಗೀತೆಗಳು ಮತ್ತು ನಾಟಕಗಳಿಗೆ ವೇದಿಕೆಯನ್ನಾಗಿ ಬಳಸಿಕೊಂಡರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ವಿಚಾರವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಇದು ಸಹಕಾರಿಯಾಯಿತು. ಅಲ್ಲಿಯವರೆಗೆ ಮನೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಗಣೇಶ ಪೂಜೆಯನ್ನು ಸಾರ್ವಜನಿಕ ರಸ್ತೆಗಳಿಗೆ ತರುವುದರ ಮೂಲಕ ವಿವಿಧ ಜಾತಿ ಮತ್ತು ವರ್ಗಗಳ ಜನರು ಒಂದೇ ವೇದಿಕೆಯಲ್ಲಿ ಸೇರುವಂತೆ ಮಾಡಿದರು. ಮೇಳ ಅಂದರೆ ಸಾಂಸ್ಕೃತಿಕ ತಂಡಗಳು ಮತ್ತು ಯುವಕರ ಗುಂಪುಗಳನ್ನು ರಚಿಸಿ ಅವರಲ್ಲಿ ಶಿಸ್ತು, ನಾಯಕತ್ವ ಮತ್ತು ದೇಶಭಕ್ತಿಯನ್ನು ಬೆಳೆಸಿದರು.

0: ದೇವರು ದೇವರ ಮಕ್ಕಳು ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ನವೀನ್ ಕೃಷ್ಣ ಅವರ ಗಾಯನದಲ್ಲಿ, ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಯೂತ್ ಕಾರ್ಯಕ್ರಮ. ಡೇವಿಡ್ ನೋಬೆಲ್ ಟೇಲರ್ ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಬ್ಬದ ಶುಭಾಶಯಗಳು ಅಂತ ಧನ್ಯವಾದಗಳು. ನಂತರ ಜಗದೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಬಾಲಗಂಗಾಧರ ತಿಲಕರು ತಮ್ಮ ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಮೂಲಕ ದೇಶಾದ್ಯಂತ ಜನರಿಗೆ ಉತ್ಸವದ ಮೂಲಕ ಜಾಗೃತಿ ಮೂಡಿಸಲು ಕರೆ ನೀಡಿದ್ರು. ಬ್ರಿಟಿಷರ ಒಡೆದು ಆಳುವ ನೀತಿಗೆ ಪ್ರತಿಯಾಗಿ ಭಾರತೀಯರನ್ನ ಒಂದೇ ವೇದಿಕೆಯಲ್ಲಿ ತರಲು ಗಣೇಶ ಹಬ್ಬ ಸೂಕ್ತ ಸಾಂಸ್ಕೃತಿಕ ಚಿಹ್ನೆಯಾಗಿತ್ತು. ಗಣೇಶೋತ್ಸವ ಮಂಟಪಗಳನ್ನು ಸ್ವದೇಶಿ ಆಂದೋಲನದ ಪ್ರಚಾರಕ್ಕೂ ಬಳಸಿಕೊಳ್ಳಲಾಯಿತು. ಬ್ರಿಟಿಷ್ ಬಟ್ಟೆ ಮತ್ತು ವಸ್ತುಗಳನ್ನು ಬಹಿಷ್ಕರಿಸಿ ಭಾರತೀಯ ಉದ್ಯಮಗಳನ್ನು ಬೆಂಬಲಿಸುವ ಶಪಥವನ್ನು ಜನರು ಈ ಸಂದರ್ಭದಲ್ಲಿ ತೆಗೆದುಕೊಳ್ತಾ ಇದ್ರು. ಇದೀಗ ಮುಂದಿನ ಗೀತೆ ಮೈಸೂರು ಮಲ್ಲಿಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಕೆಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ.

0: Edo Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಯೂತ್ ಕಾರ್ಯಕ್ರಮ. ಸ್ಥಳೀಯ ಮಟ್ಟದಲ್ಲಿದ್ದ ಗಣೇಶೋತ್ಸವ ಹಬ್ಬವನ್ನ ಮಹಾರಾಷ್ಟ್ರದಾದ್ಯಂತ ಹಾಗೂ ದೇಶದ ಇತರೆ ಭಾಗಗಳಿಗೆ ವಿಸ್ತರಿಸಿ ಜನರಲ್ಲಿದ್ದ ಪ್ರಾದೇಶಿಕ ಭಿನ್ನಾಭಿಪ್ರಾಯಗಳನ್ನ ಮರೆಸಿ ಭಾರತೀಯರೆಂಬ ಭಾವನೆ ಮೂಡಿಸಿದ್ರು ತಿಲಕರು. ವಿಘ್ನ ನಿವಾರಕ ಗಣೇಶನ ಆರಾಧನೆಯು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಇಡೀ ಭಾರತೀಯರನ್ನ ಒಂದುಗೂಡಿಸಿದ ಪ್ರಮುಖ ಪ್ರೇರಕ ಶಕ್ತಿಯಾಗಿತ್ತು. ತಿಲಕರ ಈ ದೂರದೃಷ್ಟಿಯು ಧಾರ್ಮಿಕ ಹಬ್ಬವೊಂದನ್ನ ಬ್ರಿಟಿಷ್ ಆಡಳಿತದ ವಿರುದ್ಧ ಜನಾಭಿಪ್ರಾಯ ರೂಪಿಸುವ ಮತ್ತು ಸಮಾಜವನ್ನ ಒಗ್ಗೂಡಿಸುವ ಅತ್ಯಂತ ಯಶಸ್ವಿ ರಾಜಕೀಯ ಅಸ್ತ್ರವನ್ನಾಗಿ ಪರಿವರ್ತಿಸಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಬೆಂಗಳೂರು ಯೂತ್ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀಗ ನಾನು ಹೊರಡುವ ಸಮಯ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದೀಗ ಗೀತೆ ಪೆನ್ಸಿಲ್ ಬಾಕ್ಸ್ ಚಿತ್ರದಿಂದ ಡಾಕ್ಟರ್ ಅಭಿಷೇಕ್ ವೈಷ್ಣವಿ ರವಿ ಅವರ ಗಾಯನದಲ್ಲಿ ರಜಾಕ್ ಪುತ್ತೂರು ಅವರ ಸಾಹಿತ್ಯ ಜಯ ಕಾರ್ತಿ ಅವರ ಸಂಗೀತ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:40. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಬುತ್ತುರಾಜ್ ಯಲಗಟ್ಟಿ. ಈ ವೇಳೆಯ ಕಾರ್ಯಕ್ರಮ ಸವಿಗಾನ ಮಧುರ ಗೀತೆಗಳ ಗಾಯನ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಆನಂತರ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಮೂಡಿಬರಲಿದೆ.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಏಕದಂತ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರು.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಸಿಂಹಾದ್ರಿಯ ಸಿಂಹ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಅಸುರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಕೃಷ್ಣ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸುಮಾ ಅವರು.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
2: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ಆಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ

0: ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 5:55. ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
2: ಮುತ್ತೋನ ಬಾರೋ, ಜಲ್ದಿ ಹೋಗೋಮೋ, ಟೈಮ್ ಆಕತಿ.
0: ನಡಿ ನಡಿ, ಪಟ್ನೆ ಹೋಗೋಮ.
3: ಎಲ್ಲರೂ
0: ಪೇಡೆ ತರಕ್ ಹೊಂಟಿಯವ ನೀವೇ ಹಿಡ್ಯಾಕ?
3: ಯಾರಿಗೆ? ಗಣಪತಿಗೆ. ನಿಮ್ಮ ವೈದು ಎಲ್ಲರೂ ಅಂಗಡಿಯಾಗಿನ ತಂದು ಎಡಿ ತೋರಿಸ್ತಾರೇನ? ಹೊರಗೆ ತಂದಿರ್ತಾರ, ಮಾಡದಾಗುದಿಲ್ಲ. ಮನ್ಯಾಗಿನ ಗಣಪತಿಗೆ ಮನ್ಯಾಂದೇ ಎಡಿ
0: ತೋರಿಸ್ಬಿಟ್ಟಾರ.
3: ತುಂಬಿಡ್ಲಿ ಓಪ. ಇವತ್ ನೋಡ, ಗಣಪತಿ ಕೂತಿನ ಕೊಬ್ಬರಿ ಕಡಬ ಮಾಡ್ಬೇಕು. ಪಾಯ್ಪ
0: ಕೊಬ್ಬರಿ ಇದೇ ಮಾಡ್ಬೇಕು ಅಂತ ಗಣಪತಿ.
3: ಗಣಪತಿದು ಊಟನೇ ಅದು ಐತಿ, ಆಹಾರ ಅದು ಐತಿ.
2: ಕೊಬ್ಬರಿ ಕಡಬ,
3: ಕೊಬ್ಬರಿ ಕಡಬ ಮತ್ತ ಕರಿಕಿ ಮೇನ್ ನೋಡಪ್ಪ ಗಣಪತಿಗೆ. ಮತ್ ಇನ್ನೊಂದೇನಂದ್ರ, ಒಂದೊಂದಿನ ಖಾದ್ಯ ಮಾಡ್ತಾರ. ಒಂದೊಂದಿನ ಅಡಿಗೆ ಮಾಡಿ ತೋರಿಸ್ಬೇಕು. ಒಂದಿನ ಪುಂಡಿ ಪಲ್ಯ ರೊಟ್ಟಿ ಮಾಡ್ತೀವಿ, ಒಟ್ಟ ತಿನಿಸ ಸ್ವೀಟ ಮಾಡೋದು ಒಟ್ಟ. ಇಂಥವೆಲ್ಲ ಗಣಪತಿಗೆ ನೀವು ಎಡಿ ತೋರಿಸಿದ್ರೆ ಅವನ ಪ್ರಸನ್ನ ಆಗ್ತಾನ.
2: ಈಗ 5 ದಿವಸ ಅಂತ ಹೇಳಿ, 5 ದಿವಸ ಯಾವ ಮಾಡ್ತೀವಿ?
3: ಈಗ ಒಂದಿನ ಕೊಬ್ಬರಿ ಕಡಬ, ಒಂದಿನ ಹೂರ್ಣ ಗಡಬ, ಒಂದಿನ ಏನೈತಿ ಪುಂಡಿ ಪಲ್ಯ ರೊಟ್ಟಿ, ಮತ್ತೊಂದಿನ ಕೀರ ಪುರಿ. ಹಿಂಗೆ ದಿನ ಒಂದೊಂದು ಮಾಡೋದು. ನಮ್ಗೆ ಬೇಕಂದವ್ರಿಗೆ ಹೊರಗಿನವ್ರಿಗೆ 4 ಜನ ಕರೆದು ಊಟಕ್ಕೆ ಹಾಕೋದಪ್ಪ.
0: ಯಾವ ಬಾಜು ಮನೆಯವ್ರು ಏನು ಮಾಡ್ಯಾರ ಗೊತ್ತೇ, ಅವ್ರು ರೌಂಡ್ ಶೇಪ್ ಮಾಡಕ್ಕೆ ಬರ್ಲಾರೆ, ಆರ್ಟಿಫಿಷಿಯಲ್ ತಂದಿಟ್ಟಾರ.
3: ನೋಡಿಲ್ಲ ನಾ ಎರಡು ಚಂದ ಮಾಡಿ ನೋಡ್ರಿಲ್ಲಿ. ಈಗ ಎಡಿ ತೋರ್ಸನ್ ನೀವು ಉಣಾಕತ್ರಿ.
0: ಇವು ಕಡಬ ನಂಗಿಲ್ಲಲ್ಲ, ಇವ ಬೇರೆ ಅದಾವ.
3: ಈ ಕಡಬ ಅಲ್ಲ ತಮ್ಮ, ಇವು ಮೋದಕ ಅಂತಾರ ಇದಕ್ಕ.
0: ಮೋದಕ? ಮೋಮೋಸ್ ಇದ್ದಂಗ ಅದು ನೋಡಿ ಅವ ಇವು.
3: ಮತ್ತೆ ಮೋದಕ ಹಿಂಗೆ ಇರ್ತದ ನೋಡ್ಲಿ, ಗಣಪತಿ ಫೋಟೋದಾಗ ನೋಡ್ಲಿ, ಗಣಪತಿ ಕೈಯಾಗ ಮೋದಕ ಐತಿಲ್ಲ, ಹಿಂಗೆ ಅದ ನೋಡಿ ಶೇಪ.
0: ಆಯ್ತವ ಈಗ.
3: ಅಲ್ಲ ಇದು ಬರೇ ತಿನ್ನೋದಾಯ್ತು, ಗಣಪತಿ ಪದ್ಧತಿ ಎಷ್ಟದಾವತ್ ನಿನಗೆ ಗೊತ್ತೈತೇನ?
0: ಹೌದೇವ, ಅಲ್ಲಿ ಬಾಜು ಒಣೆ ಗಣಪತಿ ಕುಡ್ಸ್ಯಾರಲ್ಲ, ಯಾರ ದಿನಕ್ಕೊಂದ್ಸಲ ಯಾರ ದಿನ ಪಡೆದೆ ಮುಸ್ತಾರ ಯಾಕೆ?
3: ಅದು ಜೋಕ್ಮಾರ್ ಸಲ ಜೋಕ್ಮಾರ ಬರು ಸಲ ಮುಸ್ತಾರ. ಅದು ಮುಂದಿಂದ ಏನ್ ಅನ್ನೋದು ನಿಮ್ ಮಾವ ಬಂದಾನ ಹೇಳ್ತಾನ ನನ್ನ ಕೆಲ್ಸದ ಒಳಗ.
0: ಮಾವ ನಿಮ್ಗೆ ಗೊತ್ತದ್ರಿ ಅದು
4: ಜೋಕ್ಮಾರ ಸ್ವಾಮಿ ಅಂದ್ರ? ಅದನ್ನು ಒಂಥರ ಮಣ್ಣಿನ ಪೂಜೆನೆ. ಅದು ಒಂದು ಸಮುದಾಯದವರು ಅಂಥೇಳಿ ಅದನ್ನು ಆಚರಣೆ ಮಾಡ್ತಿರ್ತಾರಲ್ಲ, ಅವರು ಬುಟ್ಟಿ ಒಳಗೆ ಜೋಕುಮಾರ ಸ್ವಾಮಿನ ಸಾಂಕೇತಿಕವಾಗಿ ಒಂದು ಮೂರ್ತಿ ಮಾಡಿಕೊಂಡು ಹೊತ್ಕೊಂಡು ಪ್ರತಿ ಮನೆ ಬರ್ತಿರ್ತಾರೆ. ಅವ್ರ ಮನೆ ಒಳಗೆ ಬಂದು ಅದನ್ನು ಜೋಕುಮಾರದು ಹಾಡುಗಳಂತ ಇರ್ತಾವೆ, ಅವ್ರು ಹಾಡ ಹಾಡ್ತಾರೆ. ಮತ್ತು ಅವ್ರ ಮನೆಯವರು ಒಂದಿಷ್ಟು ಜೋಳದ ಕೊಡ್ತಾರೆ. ಮತ್ತು ಜೋಕುಮಾರಗ ಮತ್ತು ಗಣಪತಿಗೆ ಆಗಿ ಬರೋದಿಲ್ಲ ಅಂತ ಅರ್ಥ.
2: ಯಾಕೆ?
4: ಜೋಕುಮಾರನ್ನ ನೋಡಿದ್ರೆ ಮತ್ತದು ಗಣಪತಿದು ಸೀಳ್ತದ ಮೂರ್ತಿ ಅಂತ ಒಂದು ಕಲ್ಪನೆ. ಅದನ್ನು ಕರ್ಟನ್ನು ಜೋಕುಮಾರ ಬಂದಾಗ ಅದನ್ನು ಮುಚ್ಚಿ ಬಿಡ್ತಾರೆ, ಯಾಕಂದ್ರೆ ಜೋಕುಮಾರ ಮತ್ತು ಗಣಪತಿ ಎರಡು ಎದುರು ಬದರ ಆಗ್ಬಾರ್ದು ಅಂತೇಳಿ.
3: ಮತ್ತು ಸಿದ್ದಣ್ಣ ನಿನಗೆ ಇದೊಂದು ಹೇಳಲ್ಲ, ಹುಡುಗರಿಗೆ ಗೊತ್ತಿಲ್ಲ ಕತಿ. ಯಾಕಂದ್ರೆ ಈ ಗಣಪತಿ ಕಮ್ಮಗೆಲ್ಲ ತಿಂದು ಹೋಗಿರ್ತಾನೆ ಕಡಬ ಗಿಡಬ. ಅಲ್ಲಿ ಹೋಗಿ ಅವ್ರಪ್ಪ ಕೇಳ್ತಾನಂತ ಪರಮಾತ್ಮ,

0: ಹೆಂಗದಪ್ಪ ಊರಾಗ ಬೆಳೆ ಅದು ಎಲ್ಲ ಮಳಿ ಬೆಳೆ ಹೆಂಗೈತೆ ಅಂದಾಗ ಸಮೃದ್ಧಿ ಆಗೈತತಂತೆ. ಯಾಕಂದ್ರೆ ಅವ ಕಡಬ ತಿಂದಿರ್ತಾನೆ. ಈ ಜೋಕುಮಾರ್ ಏನು ಎತ್ಕೊಂಡು ಬಂದಿರ್ತಾರಲ್ಲ, ಮಳಿ ಇಲ್ಲ ಏನಿಲ್ಲ ಜ್ವಾಳ ಇಲ್ಲ ಬೆಣ್ಣೆ ಇಲ್ಲ ಕಣ್ಣಿಗೆ ಹಚ್ಚಿರಂದಾಗ ಏನು ಕೊಡಂಗಿಲ್ಲ. ಅವಾಗ ಜೋಕುಮಾರ್ ಹೋಗಿ ಹೇಳ್ತಾನತ್ತ,
1: ಜೋಕುಮಾರಾಗ ವಿಸರ್ಜನೆ ಮಾಡುವಾಗ ಒಯ್ದು ಹಳದೊಳಗ ಒಗೆಯುವಂತ ಬಟ್ಟೆ ಒಗೆಯುವಂತ ಅದನ್ನ ವಿಸರ್ಜನೆ ಮಾಡ್ತಾರ. ಅಲ್ಲಿ ಹೋದಾಗ ಹಿಂಗ ಅಲ್ಲಿ ಜನರು ಎಲ್ಲ ಬಹಳ ಕಷ್ಟ ನಷ್ಟ ವ್ಯವಸ್ಥೆ ಮಾಡಿಲ್ಲ, ಅದಕ್ಕೆ ನನಗೆ ಈ ರೀತಿ ಹಿಂಗ್ ಕೊಟ್ಟು ಕಳಿಸ್ರ ನನಗೆ ಅಂತ ಹೇಳ್ತಾನವ. ಅವಾಗ ಜೋಕುಮಾರನ ಮಾತು ಕೇಳಿ
0: ಮಳಿ ಬರ್ತದಂತ, ಅದಕ್ಕೆ ನನ್ನ ಮಾತು ಕೇಳಿ ಮಳಿ ಬರಲಿಲ್ಲ ಅನ್ನೋದು ಒಂದು ಇಬ್ಬರಲ್ಲಿ ಮನಸ್ತಾಪ ಉಂಟಾಗ್ತದೆ
2: ಗಣಪತಿಗೆ ಜೋಕುಮಾರಗ.
0: ಹಿಂಗಾಗಿ ಜೋಕುಮಾರ್ ಹೊತ್ಕೊಂಡ್ ಬಂದಾಗ ಬಾಗ್ಲ ಮುಸ್ತಾರಪ್ಪ. ಏನ್ ಕೇಳ್ತೀರಿ, ಬರೇ ಕೈಯ ಚೀಲ ಹಿಡ್ಕೋತೀರಿ, ಕಿರಾಣ ಅಂಗಡಿಗೆ ಹೋಗ್ತೀರಿ, ಬರೀ ಫೋನ್ ಹಿಡ್ಕೊಂಡ್ ಕೊಂಡಿರ್ತೀರಿ ಚಂತನ, ಇಂಥವೆಲ್ಲ ಪುರಾಣ ಪ್ರವಚನ ಕೇಳ್ತಿರ್ಬೇಕು.
2: ಆಯ್ತವ, ಈಗ ಅಲ್ಲಿ ಗಣಪತಿ ಕೂಡ್ಸ್ಯಾರ, ಅಲ್ಲಿ ದಿನ ಒಂದೊಂದು ಏನೇನ ಮಾಡ್ತಾರಂತ ಇಬ್ರು ದಿನ ಹೋಗಿ ತಿಳ್ಕೊಳಂ. ಅಲ್ಲಿ ಸ್ವಾಮಿಗಳು ಬಂದ್ರಂತೆಲ್ಲ ಹೇಳ್ತಾರ.
1: ಗಣೇಶ ಚತುರ್ಥಿ ಹಿಂದೂ ಸಂಸ್ಕೃತಿಯಲ್ಲಿ ಗಣೇಶನನ್ನ ಜ್ಞಾನ ಸಂಪತ್ತ ಫಲದಾಯಕ ಶುಭದಾಯಕ ದೇವಾಗಿ ಆಚರಿಸ್ತಾರ. ಇನ್ನು ಜೋಕುಮಾರ ಸ್ವಾಮಿಯನ್ನ ಈ ಆಚರಣೆ ಯಾಕೆ ಮಾಡ್ತಾರ, ಅದೇ ಗಣೇಶನ ಹಬ್ಬದ ಸಮಾನಾಂತರವಾಗಿ ಕೃಷಿ ಮತ್ತು ಸಮೃದ್ಧಿ ಮತ್ತು ಪ್ರಾದೇಶಿಕ ನಂಬಿಕೆಗಳನ್ನು ಪ್ರತಿಬಿಂಬಿಸುವ ಸಲುವಾಗಿ ಇದನ್ನು ಆಚರಣೆ ಮಾಡ್ತಾರೆ.
2: ಹಾಂ, ಭಾರಿ ಒಳ್ಳೆ ಎಲ್ಲ ವಿಷಯ ತಿಳಿಸ್ಕೊಟ್ಟು. ಯಾವ ಆಯ್ತು, ನಾವು ಗಣಪತಿಯಲ್ಲಿ ಏನ ಡಿ ಜೆ ಹಚ್ಚಾರಂತ ಡ್ಯಾನ್ಸ್ ಗಿನ್ಸ್ ಮಾಡಕ್ ಹೋಗ್ತೀವಿ.
0: ಅಲ್ಲಿ ಹಿಂದಾಡಿ ಹೋಗಾಕತ್ರಿ, ನಿಮ್ಮ ಮಾವ ಬಂದಾನ ಕೈಕಾಲ್ ಮಾರಿ ತಕೊಂಬರ್ರಿ, ಎಲ್ಲಾರು ಕೂಡಿ ಊಟ ಮಾಡಾಕತ್ರಿ.
3: ಆಯ್ತು,
0: ನಮಸ್ಕಾರ ಮಾಡ್ರಿ ಗಣಪತಿಗೆ. ಗಣಪತಿ ಮಪ್ಪ
2: ಮೋರಯ್ಯ,
0: ಗಣಪತಿ ಮಪ್ಪ
2: ಮೋರಯ್ಯ,
1: ಮಂಗಳ ಮೂರ್ತಿ
2: ಮೋರಯ್ಯ.
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದು ದಿನ ದಾಸರೊಬ್ಬರ ಜೀವನದಲ್ಲಿ ನಡೆದ ಘಟನೆಯೊಂದು ಹೀಗಿದೆ. ನಿರಂತರ ಪೂಜೆ ಧ್ಯಾನ ಅಧ್ಯಯನಗಳಲ್ಲಿ ನಿರತರಾಗಿದ್ದ ದಾಸರು ದಿನಾಲೂ ಬೆಳಿಗ್ಗೆ ಕೆಲ ಗಂಟೆಗಳ ಕಾಲ ಭಜನೆ ಮಾಡ್ತಾ ಊರಿನಲ್ಲಿ ಸುತ್ತಾಡಿ ಬರ್ತಾ ಇದ್ರು. ಹೀಗೆ ಸುತ್ತಾಡಿ ಬರುವಾಗ ಅನೇಕರು ಧಾನ್ಯಗಳನ್ನು ಭಿಕ್ಷೆಯಾಗಿ ಕೊಡ್ತಾ ಇದ್ರು, ಇನ್ನೂ ಕೆಲವರು ಸುಮ್ಮನೆ ನೋಡ್ತಾ ಇದ್ರು, ಏನೂ ನೀಡ್ತಾ ಇರಲಿಲ್ಲ. ದಾಸರು ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಭಿಕ್ಷೆ ಬೇಡಿ ತೆಗೆದುಕೊಳ್ತಾ ಇದ್ರು. ಹೀಗೆ ಭಜನೆ ಮಾಡ್ತಾ ಹೋಗ್ತಾ ಇದ್ದ ಬೀದಿ ಬದಿಯ ಮಹಡಿ ಮನೆಯೊಂದರಲ್ಲಿ ಶ್ರೀಮಂತನೊಬ್ಬ ವಾಸವಾಗಿದ್ದ. ಶ್ರೀಮಂತನಿಗೆ ದಿನಾಲೂ ತಮ್ಮ ಮನೆಯ ಮುಂದೆ ಭಜನೆ ಮಾಡ್ತಾ ಹೋಗ್ತಾ ಇದ್ದ ದಾಸರ ಬಗ್ಗೆ ಯಾಕೋ ಏನೋ ಅಸಡ್ಡೆ ಅಸಮಾಧಾನ. ಆ ಶ್ರೀಮಂತ ತನ್ನ ಮಹಡಿ ಮೇಲಿನಿಂದ ದಾಸರ ತಲೆಯ ಮೇಲೆ ಕಸವನ್ನು ಸುರಿದು ವಿಕೃತ ನಗೆಯೊಂದನ್ನು ಬೀರ್ತಾ ಇದ್ದ. ದಾಸರು ಈ ವಿಷಯವಾಗಿ ಏನನ್ನೂ ಕೂಡ ಹೇಳದೆ ಮೈ ಮೇಲೆ ಬಿದ್ದ ಕಸವನ್ನು ಕೊಡವಿಕೊಂಡು ಸುಮ್ಮನೆ ಮುಂದೆ ಹೋಗ್ತಾ ಇದ್ರು. ಹೀಗೆ ಪ್ರತಿದಿನದಂತೆ ಒಂದಿನ ದಾಸರು ಶ್ರೀಮಂತನ ಮನೆಯ ಮುಂದೆ ಹಾಯ್ದು ಹೋಗ್ತಾ ಇದ್ರು. ಅಂದು ದಾಸರ ಮೇಲೆ ಕಸ ಬೀಳಲೇ ಇಲ್ಲ. ದಾಸರಿಗೆ ಆಶ್ಚರ್ಯವೆನಿಸಿ ಮೇಲಕ್ಕೆ ಮುಖ ಮಾಡಿ ನೋಡಿದ್ರು, ಶ್ರೀಮಂತ ಕಾಣಿಸ್ಲೇ ಇಲ್ಲ. ಅಂದು ದಾಸರು ತಮ್ಮ ಪಾಡಿಗೆ ಮುಂದೆ ಸಾಗಿದ್ರು. ಹೀಗೆ ಮರುದಿನವೂ ಕೂಡ ಆ ಮಾರ್ಗವಾಗಿ ದಾಸರು ಬರ್ತಾ ಇದ್ರು. ಅಂದೂ ಕೂಡ ದಾಸರ ತಲೆಯ ಮೇಲೆ ಕಸ ಬೀಳಲೇ ಇಲ್ಲ. ದಾಸರಿಗೆ ಏನೋ ಅನುಮಾನವೆನಿಸಿ ಅವರು ಸುಮ್ಮನೆ ಮುಂದೆ ಸಾಗದೆ ಅವತ್ತು ಮಹಡಿಯ ಮನೆಯೊಳಗೆ ಹೋಗಿಯೇ ಬಿಟ್ರು. ಬಾಗಿಲು ತೆರೆದೇ ಇತ್ತು, ಆದರೆ ಮನೆಯೊಳಗೆ ಯಾರೂ ಕಾಣಿಸ್ಲಿಲ್ಲ. ಆದರೆ ಮಹಡಿಯಲ್ಲಿದ್ದ ಒಂದು ಮಂಚದ ಮೇಲೆ ಶ್ರೀಮಂತ ವ್ಯಕ್ತಿ ನರಳುತ್ತಾ ಮಲಗಿದ್ದ. ಶ್ರೀಮಂತ ವ್ಯಕ್ತಿ ಮನೆಯಲ್ಲಿ ಒಬ್ಬನೇ ಇರುವುದಾಗಿಯೂ ಅವನನ್ನು ಇಂತಹ ಸಮಯದಲ್ಲಿ ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲವೆಂದು ದಾಸರಿಗೆ ತಿಳಿಯಿತು. ದಾಸರು ತಡ ಮಾಡದೆ ಊರಿನಲ್ಲಿದ್ದ ಒಬ್ಬ ವೈದ್ಯರನ್ನು ಕರೆದುಕೊಂಡು ಬಂದು ಶ್ರೀಮಂತನಿಗೆ ಒಂದೆರಡು ದಿನ ಚಿಕಿತ್ಸೆ ಮಾಡಿಸಿದ್ರು. ದಾಸರು ತಮ್ಮ ಕೈಯಿಂದಲೇ ಗಂಜಿ ತಯಾರಿಸಿಕೊಂಡು ಹೋಗಿ ಶ್ರೀಮಂತನಿಗೆ ಕೊಟ್ಟು ಬಂದರು. ಎರಡು ದಿನಗಳ ನಂತರದಲ್ಲಿ ಶ್ರೀಮಂತ ವ್ಯಕ್ತಿ ಚೇತರಿಸಿಕೊಂಡ. ಮೂರನೆಯ ದಿನ ದಾಸರು ಬಂದು ವಿಚಾರಿಸುತ್ತಿದ್ದಂತೆ ದಾಸರನ್ನ ಕಂಡ ತಕ್ಷಣವೇ ಆ ಶ್ರೀಮಂತನು ದಾಸರ ಕಾಲಿಗೆರಗಿ ನಮಸ್ಕರಿಸಿದ. ತನ್ನಿಂದಾದ ತಪ್ಪಿ

ಗೆ ಕ್ಷಮೆ ಯಾಚಿಸಿದ. ನಾನು ನಿಮ್ಮ ಮೇಲೆ ಪ್ರತಿದಿನ ಕಸ ಎಸಿತಾ ಇದ್ದೆ, ಆದರೆ ತಾವು ಅದನ್ನು ಮನಸ್ಸಿನಲ್ಲಿಟ್ಕೊಳ್ಳದೆ ಚಿಕಿತ್ಸೆ ಮಾಡಿಸಿ ಉಪಚರಿಸಿದ್ರಿ, ನನಗೆ ಪ್ರಾಣ ಭಿಕ್ಷೆಯನ್ನು ನೀಡಿದ್ರಿ, ನನ್ನ ಮೇಲೆ ಕರುಣೆಯ ಮಳೆಯನ್ನೇ ಸುರಿಸ್ಬಿಟ್ರಿ, ತಿದ್ದಿಕೊಳ್ಳಲಾಗದಷ್ಟು ದೊಡ್ಡ ತಪ್ಪು ನನ್ನಿಂದಾಗ್ಬಿಟ್ಟಿದೆ ಅಂತ ಗಳಗಳನೆ ಅತ್ಬಿಟ್ಟ. ದಾಸರು ಚಿಕ್ಕದಾದ ಮಗುವಿನಂತೆ ಮುಗ್ಧ ನಗುವೊಂದನ್ನು ಬೀರಿದ್ರು. ಮಾಡಿದ ತಪ್ಪನ್ನು ತಿದ್ಕೊಳ್ಳೋದೇನೂ ಕಷ್ಟ ಅಲ್ಲ, ಇನ್ಮುಂದೆ ಆದರೂ ನನ್ನ ಮೇಲೆ ಕಸ ಎಸೆಯೋದನ್ನು ನಿಲ್ಲಿಸ್ಬಿಟ್ರಾಯ್ತು ಅಷ್ಟೇ ಅಂಥೇಳಿ ಶಾಂತವಾಗಿ ನುಡಿದ್ರು. ಈ ಘಟನೆಯ ಬಳಿಕ ದಾಸರು ಆ ದಾರಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಶ್ರೀಮಂತ ಧಾನ್ಯಗಳನ್ನು ಕೈಯಲ್ಲಿ ಹಿಡಿದು ಭಿಕ್ಷೆ ನೀಡಲು ಕಾಯುತ್ತಾ ನಿಂತಿರ್ತಾ ಇದ್ದ. ಪ್ರಿಯ ಕೇಳುಗರೇ, ನೀತಿ ಕಥೆಯೊಂದನ್ನು ಆಲಿಸಿದ್ರಲ್ಲ. ನಮಸ್ತೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:10:20. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿಡಿಯೋ ನಂತರ 6:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಇನ್ನು 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು ಮೂಡಿಬರಲಿವೆ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಅನಂತರ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೇಳುವಿರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಂತರ್ಜಲ ಮರುಪೂರಣ ಅಥವಾ ಬೋರ್ವೆಲ್ ರಿಚಾರ್ಜ್ ಈ ವಿಷಯ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ UM ಮೋಮಿನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಿದ್ರಾ ಎನ್ ಸಾಳುಂಕೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ.

ಇನ್ನು ಇಂದು ಸಂಜೆ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಸವಿ ನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಆನಂತರ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಎಂಟು ಗಂಟೆ 45 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. 9:00 News@9 ಕಾರ್ಯಕ್ರಮಗಳು ಮೂಡಿಬರಲಿವೆ. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರೀಜನಲ್ ಓಷನ್ ಆಫ್ ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳುವಿರಿ. ಆನಂತರ 9:30 ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಾರ್ಯಕ್ರಮ ಮೂಡಿಬರಲಿದೆ. ಹತ್ತು ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳು ಮೂಡಿಬರಲಿವೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 6:15 ಆಗಲಿದೆ. ಇನ್ನು ಮುಂದೆ ಕೇಳಿ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
2: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
4: ಆಕಾಶವಾಣಿ ಬೆಂಗಳೂರು 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. 6:30 ಜಿಲ್ಲಾ ವಾರ್ತಾ ಪತ್ರ ಪ್ರಸಾರವಾಗುವುದು.

ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಅಹವಾಲನ್ನು ಆಲಿಸಲು ಸರ್ಕಾರ ಸಿದ್ಧವಾಗಿದೆ ಎಂಬ ಸಂದೇಶವನ್ನು ಪ್ರತಿ ಮನೆಗೆ ತಲುಪಿಸಲು ಪ್ರಜಾಸೇವಾ ಆಂದೋಲನ ಸಭೆ ಆಯೋಜಿಸಲಾಗುತ್ತಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಯಲಬುರ್ಗಾ ತಾಲೂಕು ಚಿಕ್ಕ ವಂಕಲಕುಂಟಾ ಗ್ರಾಮದ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಭವನದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಾರ್ವಜನಿಕರು ಸಲ್ಲಿಸುವ ಅಹವಾಲು ಅರ್ಜಿಗಳನ್ನು ಗುಣಾತ್ಮಕ ರೀತಿಯಲ್ಲಿ ಪರಿಹಾರ ನೀಡಿ ವಿಲೇಗೊಳಿಸುವುದು ಪ್ರಜಾಸೇವಾ ಆಂದೋಲನದ ಉದ್ದೇಶವಾಗಿದೆ ಎಂದರು. ಭೋವಿ ಸಮುದಾಯದ ಅಭಿವೃದ್ಧಿಗಾಗಿ ವಿಶೇಷ ಒತ್ತು ನೀಡಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಮೂಲಕ ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಫಲ ತಲುಪುವಂತೆ ಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ನಿಗಮದ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಅನುಷ್ಠಾನಗೊಳಿಸಲಾಗುವ ಸ್ವಯಂ ಉದ್ಯೋಗ, ಉದ್ಯಮಶೀಲತೆ, ಗಂಗಾ ಕಲ್ಯಾಣ, ಮೈಕ್ರೋಕ್ರೆಡಿಟ್ ಹಾಗೂ ಭೂ ಒಡೆತನ ಸೇರಿದಂತೆ ಇತರೆ ಯೋಜನೆಗಳ ಸೌಲಭ್ಯ ಭೋವಿ ಸಮುದಾಯದ ಅರ್ಹ ಫಲಾನುಭವಿಗಳನ್ನು ಸಕಾಲಿಕವಾಗಿ ತಲುಪುವಂತೆ ಬದ್ಧತೆಯಿಂದ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಅಧ್ಯಕ್ಷರು ಸೂಚಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಕರಡು ಪರಿಷ್ಕರಣೆ ಹಿನ್ನೆಲೆ ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನ ಮತದಾರರ ಮನೆಗಳಿಗೆ ವಿವಿಧ ತಾಲೂಕುಗಳ ತೆಹಸೀಲ್ದಾರರು ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಅಧ್ಯಕ್ಷತೆಯಲ್ಲಿ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅಕ್ಟೋಬರ್ 1ರ ಅರ್ಹತಾ ದಿನಾಂಕಕ್ಕೆ ಅನ್ವಯಿಸುವಂತೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 24ರಂದು ಪ್ರಕಟಿಸಲಾಗಿದೆ. ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ತಿಂಗಳ 23ರವರೆಗೆ ಕಾಲಾವಕಾಶವಿದೆ. ಅಕ್ಟೋಬರ್ 27ರಂದು ಮತದಾರರ ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. 2026-27ನೇ ಸಾಲಿನ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕೊಪ್ಪಳ ಜಿಲ್ಲೆ ಹನವಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕ ಮೈಲಾರಪ್ಪ ಬೂದಿಹಾಳ್ ಭಾಜನರಾಗಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಕ್ಷಕರ ದಿನಾಚರಣೆಯಂದು ಪ್ರಶಸ್ತಿ ನೀಡಿ ಗೌರವಿಸಿದರು. ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನ 34 ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಶೀಘ್ರ ಚಾಲನೆ ದೊರಕಲಿದೆ ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾಡಳಿತ ಯಲಬುರ್ಗಾ ಹಾಗೂ ಕುಕನೂರು ತಾಲೂಕು ಪಂಚಾಯಿತಿ ವತಿಯಿಂದ

0: ಹುನ್ನಾಳ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಜನತಾದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 970 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಶೀಘ್ರ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡಲಾಗುವುದು. ಮುಂದಿನ 15-20 ದಿನಗಳಲ್ಲಿ ಕಾಮಗಾರಿ ಆರಂಭವಾಗಲಿದ್ದು ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ ಎಂದರು. ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಬರುವ 17ನೇ ತಾರೀಕು 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂದು ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಿದ್ದಾರೆ ಎಂದರು. ಸ್ಥಳೀಯ ಭಾಷೆ ಬಲ್ಲ ಬ್ಯಾಂಕರ್ಗಳನ್ನು ನೇಮಿಸಲು ಕೇಂದ್ರ ಹಣಕಾಸು ಸಚಿವಾಲಯ ಸೂಕ್ತ ನಿಯಮ ರೂಪಿಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿರುವ ಅವರು, ಸ್ಥಳೀಯ ಭಾಷೆಯನ್ನು ಮಾತನಾಡಬಲ್ಲ ಅಧಿಕಾರಿಗಳನ್ನು ನೇಮಿಸಲು ಬ್ಯಾಂಕ್ ಆಫ್ ಬರೋಡಾ ಕ್ರಮ ಕೈಗೊಂಡಿರುವುದನ್ನು ಸಚಿವರು ಸ್ವಾಗತಿಸಿದ್ದಾರೆ. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಹಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ.
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್.
4: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳಿತೈತಿ ಅಂತ ಪುಸ್ತಕ ಹಿಡ್ಕೊಂಡು ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
5: ಅವರ ನಾನು ಸಾಲಿಗೆ ಹೋಕ್ಕಿನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಕ್ಕಿನ್ರಿ, ಓದ್ಕೋತೀನಿ.
4: ನಿನಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ಯಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
5: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ. ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
6: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ, 6:37 ಆಗಲಿದೆ. ಮೊದಲಿಗೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ.

0: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
1: Desh ke har gareeb, har vyakti tak poshan pahunchana bhi sarkar ki prathmikta hai.
0: Connect with your nearest Anganwadi today, because Hamari Anganwadi hai, Hamari Zimmedari.
2: Tagali Annati. EMI ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
3: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
2: ಅದೇ ಹಾಗೆ
3: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವ್ರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
2: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
3: ಬೇಡ ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ

0: ಮೀಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿಗೆ ಸಿಲುಕಿದ್ದು, ಕೇಂದ್ರದ ನಿಯಮಾನುಸಾರ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕನಕಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಉಳಿದ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಯಾರೂ ಆತುರ ಪಡುವುದು ಬೇಡ ಎಂದು ಹೇಳಿದರು. ಹಲವು ಪ್ರದೇಶಗಳಲ್ಲಿ ಬೆಳೆ ನಾಶವಾಗಿದ್ದು ಅಂತರ್ಜಲ ಕುಸಿದಿದೆ. ಅನೇಕ ಕಡೆ ಬೆಳೆ ಹಾಕಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಹಾಗೂ ವಿದ್ಯುತ್ ಅಭಾವ ಹೆಚ್ಚಾಗುವ ಮೂಲಕ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ಕಳೆದ ವಾರ 19,000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಉಂಟಾಗಿತ್ತು. 11-12 ರೂಪಾಯಿಗೆ ವಿದ್ಯುತ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾತ್ರಿ ವೇಳೆ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ನೆರೆಯ ರಾಜ್ಯಗಳ ಜೊತೆ ಚರ್ಚೆ ಮಾಡಲು ಸಚಿವರಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದರು. ಕಲ್ಲಿದ್ದಲು ನಿಕ್ಷೇಪ ಇರುವ ಕಡೆಗಳಲ್ಲೇ ತುರ್ತಾಗಿ ಶಾಖೋತ್ಪನ್ನ ಇಂಧನ ತಯಾರಿಕಾ ಘಟಕ ಸ್ಥಾಪಿಸಬೇಕು. ಒನ್ ನೇಷನ್ ಒನ್ ಗ್ರಿಡ್ ಮಾಡಲಾಗಿದ್ದು, ಎಲ್ಲೇ ವಿದ್ಯುತ್ ಉತ್ಪಾದನೆಯಾದರೂ ರಾಜ್ಯಕ್ಕೆ ತರಬಹುದು. ಇದಕ್ಕೆ ಸರಬರಾಜು ವೆಚ್ಚ ಬೀಳಲಿದೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿರುವುದಾಗಿ ಮುಖ್ಯಮಂತ್ರಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಇದೇ 18ರಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಆ ಭಾಗದ ಜನ ಉದ್ಯೋಗಕ್ಕಾಗಿ ಹೊರಗೆ ಹೋಗುತ್ತಿರುವುದನ್ನು ತಪ್ಪಿಸಿ ಅಲ್ಲಿನ ಪ್ರಾಕೃತಿಕ ಸಂಪತ್ತು ಬಳಸಿಕೊಂಡು ಅವರ ಬದುಕಿನಲ್ಲಿ ಬದಲಾವಣೆ ತರಲು ಅನೇಕ ಹೊಸ ಚಿಂತನೆಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಹೇಳಿದರು. ಆಲಮಟ್ಟಿ ಕೃಷ್ಣ ಜಲಾಶಯದಿಂದ ಇಂದಿನಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭಿಸಲಾಗಿದೆ. ಇಂದು ಕಾಲುವೆಗೆ ನೀರು ಹರಿಸಲಾಗಿದ್ದು, ಇದೇ 27ರವರೆಗೆ ಮುಂದುವರಿಯಲಿದೆ. ಆಲಮಟ್ಟಿ ಕೃಷ್ಣಾ ಜಲಾಶಯಕ್ಕೆ ಒಳಹರಿವು ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬಾಕಿ ಅವಧಿಗೆ ಕಾಲುವೆ ಜಾಲಕ್ಕೆ ನೀರು ಹರಿಸಲು 14 ದಿನ ಚಾಲು ಹಾಗೂ 10 ದಿನ ಬಂದ್ ಆಧಾರದ ಮೇಲೆ ವಾರಾಬಂದಿ ಪದ್ಧತಿ ಜಾರಿಗೊಳಿಸಲಾಗಿದೆ. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಅಧಿಕಾರಿಗಳು ಈ ಹೊಸ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಆಲಮಟ್ಟಿ ಎಡದಂಡೆ, ಬಲದಂಡೆ, ಚಿಮ್ಮಲಗಿ ಪಶ್ಚಿಮ ಕಾಲುವೆ ಹಾಗೂ ತಿಮ್ಮಾಪುರ ಮತ್ತು ಮರೋಳ ಏತ ನೀರಾವರಿ ಕಾಲುವೆಗಳಿಗೆ ನಿಯಮ ಅನ್ವಯಿಸುವಂತೆ ನಿನ್ನೆ ಮಧ್ಯರಾತ್ರಿಯಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಲಾಶಯದ ನೀರಿನ

0: ಹವಾ ಮತ್ತು ಪೋಲಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಆ ಕಾರಣದಿಂದ ಅಚ್ಚುಕಟ್ಟು ವ್ಯಾಪ್ತಿಯ ರೈತ ಬಾಂಧವರು ನೀರನ್ನು ಅತ್ಯಂತ ಮಿತವಾಗಿ ಬಳಸಿ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಕೃಷ್ಣ ಭಾಗ್ಯ ಜಲ ನಿಗಮ ನೀರಾವರಿ ಸಲಹಾ ಸಮಿತಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಾಳೆ ವಿಶ್ವವಿಖ್ಯಾತ ಎಂಜಿನಿಯರ್ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಅವರ ಜನ್ಮದಿನವನ್ನು ಇಡೀ ದೇಶಾದ್ಯಂತ ರಾಷ್ಟೀಯ ಇಂಜಿನಿಯರುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. 1861 ಸೆಪ್ಟೆಂಬರ್ 15 ಅವಿಭಜಿತ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912 1918 ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಮಂಡ್ಯ, ಮೈಸೂರು ಜಿಲ್ಲೆಗಳ ರೈತರ ಜೀವನಾಡಿಯಾಗಿರುವ ಕಾವೇರಿ ನದಿಗೆ ಕೆಆರ್ಎಸ್ ಅಣೆಕಟ್ಟೆಯ ನಿರ್ಮಾಣಕ್ಕೆ ಕಾರಣರಾದರು. ದೇಶದ ವಿವಿಧ ಯೋಜನೆಗಳ ಉಸ್ತುವಾರಿಯನ್ನು ಅವರು ನಿರ್ವಹಿಸಿದ್ದರು. ಅವರ ಕೊಡುಗೆಗಳನ್ನು ಗುರುತಿಸಿ ಭಾರತ ಸರ್ಕಾರ 1955 ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಸರ್ ಎಂ ವಿಶ್ವೇಶ್ವರಯ್ಯ ಗೌರವಾರ್ಥ ನಾಡಿನೆಲ್ಲೆಡೆ ನಾಳೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಸಡಗರದಿಂದ ಆಚರಿಸಲಾಗುತ್ತಿದೆ. ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಶಾಂತಿಯುತ ಹಾಗೂ ಸುವ್ಯವಸ್ಥಿತವಾಗಿ ನಡೆಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಹಿಲ್ ಬಾಗ್ಲಾ ಅವರು ಹೇಳಿದರು. ಗೌರಿ ಗಣೇಶ ಹಬ್ಬವನ್ನು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅತ್ಯಂತ ಶ್ರದ್ದಾಭಕ್ತಿ ಮತ್ತು ಸಡಗರ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ವಿವಿಧ ಗಣೇಶ ಮೂರ್ತಿ ಸಂಘಟನೆಗಳು ತಮ್ಮ ಬೀದಿ ಬಡಾವಣೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸಿ ತೀರ್ಥ ಪ್ರಸಾದ ವಿತರಿಸುತ್ತಿವೆ. ನಗರದ ದೊಡ್ಡ ಗಣಪತಿ, ಬಲಮುರಿ ಗಣಪತಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ ಮತ್ತು ಧಾರ್ಮಿಕ ಕೈಂಕರ್ಯಗಳು ನಡೆದವು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿ ವಿನಾಯಕ ದೇವಸ್ಥಾನದಲ್ಲಿ ಭಕ್ತರ ದಟ್ಟಣೆ ಕಂಡುಬಂದಿತು. ದ್ವಿಭುಜ ಬಾಲಗಣಪನ ದರ್ಶನ ಪಡೆಯಲು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ಇಡಗುಂಜಿ ಕ್ಷೇತ್ರದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು. ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರ ಆಗಮನ ಹೆಚ್ಚಾಗಿದ್ದು ದೇವರ ದರ್ಶನಕ್ಕಾಗಿ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ವಿನಾಯಕನಿಗೆ ವಿಶೇಷ ಪೂಜೆ ಹಾಗೂ ಫಲಾವಳಿ ಸೇವೆ ಸಲ್ಲಿಸಿದರು. ತಮ್ಮ ತೋಟಗಳಲ್ಲಿ ಬೆಳೆದ ಅಡಕೆ, ತೆಂಗಿನಕಾಯಿ, ವಿವಿಧ ತರಕಾರಿಗಳು ಸೇರಿದಂತೆ ಸಿಂಗಾರ ಸಾಮಗ್ರಿಗಳನ್ನು ಕಟ್ಟಿ ಫಲಾವಳಿ ಸಿದ್ದಪಡಿಸಿ ಗಣಪತಿಗೆ ಅರ್ಪಿಸಿದರು. ಇಡಗುಂಜಿಯ ವಿನಾಯಕ ವಿಗ್ರಹವು ದ್ವಿಭುಜ ಬಾಲಗಣಪನ ರೂಪದಲ್ಲಿದ್ದು ಎರಡೂ ದಂತಗಳನ್ನು ಹೊಂದಿರುವುದು ಕ್ಷೇತ್ರದ ಪ್ರಮುಖ ವಿಶೇಷತೆಯಾಗಿದೆ. ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನು ಪರಿಸರ ಸ್ನೇಹಿಯನ್ನಾಗಿಸಲು ರಾಜ್ಯ ಸರ್ಕಾರ ವ್ಯಾಪಕ ವ್ಯವಸ್ಥೆ ಮಾಡಿದೆ. ಜಲಮೂಲಗಳಿಗೆ ಹಾನಿಯಾಗದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಕೃತಕ ನೀರಿನ ಹೊಂಡ, ಟ್ಯಾಂಕ್ ಸೇವೆಯನ್ನು ಕಲ್ಪಿಸಲಾಗಿದೆ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವ 5 ನಗರ ಪಾಲಿಕೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಗೆ ಅನುಮತಿ ನೀಡಲು 12 ಏಕಗವಾಕ್ಷಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಮೂರ್ತಿಗಳ ವಿಸರ್ಜನೆಗೆ ಅನುಕೂಲವಾಗುವಂತೆ ಒಟ್ಟು 42 ಕೆರೆ ಅಂಗಳದಲ್ಲಿ ತಾತ್ಕಾಲಿಕ ಕಲ್ಯಾಣಿಗಳು ಹಾಗೂ ವಾರ್ಡ್ವಾರು 659 ಮೊಬೈಲ್ ಟ್ಯಾಂಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಸಂಬಂಧಿಸಿದಂತೆ ಜನರಿಗೆ ಅಗತ್ಯ ಮಾರ್ಗದರ್ಶನ ನೀಡಲು ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲು ನೋಡಲ್ ಅಧಿಕಾರಿಗಳನ್ನು ಸಹ ನಿಯೋಜಿಸಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ. ಏಕಗವಾಕ್ಷಿ ಕೇಂದ್ರಗಳು ಹಾಗೂ ಸಂಬಂಧಿತ ವ್ಯವಸ್ಥೆಗಳ ಸಂಪೂರ್ಣ ಮಾಹಿತಿಯನ್ನು https://apps.bbmp.gov.in/ganesha2026 ನಲ್ಲಿ ಪಡೆಯಬಹುದಾಗಿದೆ. ವಿಜಯಪುರ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಲಾಗಿರುವ ಹಾಗೂ ಮನೆಗಳಲ್ಲಿ ಪೂಜಿಸಲಾಗುವ ಗಣೇಶ ಮೂರ್ತಿಗಳ ವಿಸರ್ಜನೆ ಸುಗಮವಾಗಿ ಸುರಕ್ಷಿತವಾಗಿ ನಡೆಯುವಂತೆ ವಿಜಯಪುರ ಮಹಾನಗರ ಪಾಲಿಕೆಯು ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಪಾಲಿಕೆ ಸಾರ್ವಜನಿಕ

0: ಗ್ರಾಹಕರ ಸುರಕ್ಷತೆ, ನೈರ್ಮಲ್ಯ ಹಾಗೂ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿ ನಗರದ ವಿವಿಧೆಡೆ ವಿಸರ್ಜನಾ ಹೊಂಡಗಳು, ಮೊಬೈಲ್ ಟ್ಯಾಂಕ್ಗಳು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು, ನಿಗದಿಪಡಿಸಿರುವ ವಿಸರ್ಜನಾ ಸ್ಥಳಗಳನ್ನೇ ಬಳಸುವಂತೆ ಮನವಿ ಮಾಡಲಾಗಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು, ಪ್ಲಾಸ್ಟಿಕ್ ಅಲಂಕಾರಿಕ ಸಾಮಗ್ರಿಗಳು ಸೇರಿದಂತೆ ಪರಿಸರಕ್ಕೆ ಹಾನಿಕಾರಕ ವಸ್ತುಗಳನ್ನು ಜಲಮೂಲಗಳಿಗೆ ಹಾಕದಂತೆ ಪಾಲಿಕೆ ಸೂಚಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ 2570 ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು, ಗಣೇಶ ಮೂರ್ತಿ ವಿಸರ್ಜನೆ ವಿಚಾರದಲ್ಲಿ ಸಮಯ ಪಾಲನೆ ಮಾಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಮನವಿ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಆಚರಿಸಲಾಗುತ್ತಿದೆ. ಬೆಂಗಳೂರು ವಿಧಾನಸೌಧದಲ್ಲಿ ಪ್ರಧಾನ ಕಾರ್ಯಕ್ರಮ ನಡೆಯಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಸ್ಥಿತರಿರುವರು. ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಾಳೆ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 200 ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಬೆಂಗಳೂರು.
2: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
3: ಇದೆಯಪ್ಪ ಸಿಕೆವೈಸಿ ಐಡಿ.
2: ಸಿಕೆವೈಸಿನ ಏನದು?
3: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
2: ಆರ್ಬಿಐ ಹೇಳುತ್ತೆ,
3: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
4: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:51. ಈ ವೇಳೆಯ ಕಾರ್ಯಕ್ರಮ ಕಿಸಾನ್ ವಾಣಿ,
5: ಆಕಾಶವಾಣಿ ವಿಜಯಪುರ.

0: ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಅಂತರ್ಜಲ ಮರುಪೂರಣ ಅಥವಾ ಬೋರ್ವೆಲ್ ರೀಚಾರ್ಜ್ ಈ ವಿಷಯ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಯುಎಂ ಮೋಮಿನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಿದರ ಎನ್ ಸಾಳುಂಕೆ.
1: ದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು

0: ಸೈಬಾಲ್
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
5: ಹೇಳಿ.
4: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
4: ಆದ್ರೆ ಇದನ್ನು ಹೇಗ್ ಮಾಡೋದು?
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ

0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
5: ತಜ್ಞ ವಾಣಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಅಂತರ್ಜಲ ಮರುಪೂರಣ ಅಥವಾ ಬೋರ್ವೆಲ್ ರೀಚಾರ್ಜ್ ಈ ವಿಷಯ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಯು ಎಂ ಮೋಮಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚಿತ್ರ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿ ವರ್ಷ ಮುಂಗಾರು ಬರುತ್ತದೆ, ಮಳೆ ಸುರಿಯುತ್ತದೆ, ಹೊಲದಲ್ಲಿ ನೀರು ಹರಿಯುತ್ತದೆ, ನಾವು ಸಂಭ್ರಮಿಸುತ್ತೇವೆ. ಆದರೆ ಮಳೆಗಾಲ ಮುಗಿದ ಒಂದೆರಡು ತಿಂಗಳುಗಳಷ್ಟರಲ್ಲಿ ನಮ್ಮ ಕೊಳವೆ ಬಾವಿಗಳು ಅಂದರೆ ಬೋರ್ವೆಲ್ಗಳು ಒಣಗುತ್ತವೆ. ನೀರಿಗಾಗಿ 800 ಅಡಿ, 1000 ಅಡಿ, ಇನ್ನೂ ಹೆಚ್ಚಾಗಿ ನಾವು ಬೋರ್ವೆಲ್ಗಳನ್ನು ಕೊರೆದ್ರೂ ಧೂಳು ಬರ್ತೈತಿ, ಆದರೆ ನೀರು ಮಾತ್ರ ನಮಗೆ ಸಿಗೋಂಗಿಲ್ಲ. ನಮ್ಮ ನೀರು ಎಲ್ಲಿ ಹೊಕ್ಕೈತಿ? ಆಕಾಶದಿಂದ ಉಚಿತವಾಗಿ ಬರುತ್ತಿರುವ ಮಳೆ ನೀರನ್ನು ಹಿಡಿದಿಟ್ಕೊಳ್ಳೋಕೆ ನಾವು ಎಲ್ಲಿ ಎಡವಾಕತ್ತೇವು ಅನ್ನೋದರ ಕುರಿತು ನಮಗೆ ಇವತ್ತು ಅಂತರ್ಜಲದ ಮರುಪೂರ್ಣ ಯಾವ ರೀತಿ ಮಾಡಬೇಕು, ವೈಜ್ಞಾನಿಕ ವಿಧಾನಗಳ ಬಗ್ಗೆ ಚರ್ಚಿಸೋಕೆ ಇವತ್ತು ನಮ್ಮ ಸ್ಟುಡಿಯೋದಾಗ ಡಾಕ್ಟರ್ ಯು ಎಂ ಮೋಮಿನ್, ಹಿರಿಯ ವಿಜ್ಞಾನಿಗಳು, ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವಿಜಯಪುರ, ಇವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ, ಅವರಿಂದ ಈ ಅಂತರ್ಜಲದ ಮಟ್ಟವನ್ನು ಯಾವ ರೀತಿ ಹೆಚ್ಚಿಸಬೇಕು, ಈ ಬೋರ್ವೆಲ್ಗಳನ್ನು ಯಾವ ರೀತಿ ಮರುಪೂರ್ಣ ಮಾಡಬೇಕು ಅನ್ನೋದ್ರ ಕುರಿತ ಅವರಿಂದ ಮಾಹಿತಿಯನ್ನು ಪಡೆಯೋಣಂತ. ಡಾಕ್ಟರ್ ಯು ಎಂ ಮೋಮಿನ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ. ನಾಡಿನ ಸಮಸ್ತ ರೈತ ಬಾಂಧವರಿಗೂ ಹಾಗೂ ಕೇಳುವರಿಗೂ ನನ್ನ ವಂದನೆಗಳು.
1: ಸರ್, ಮೊದಲನೇದಾಗಿ ನಾವು ಮಳೆ ನೀರನ್ನು ಯಾವ ರೀತಿ ಅಂತರ್ಜಲದ ಮರುಪೂರ್ಣವಾಗಿ ಬಳಸಬೇಕು ಅಂತ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ತೀರಿ?
2: ಈಗ ನಾವು ನಮ್ಮ ಜಾಗತಿಕವಾಗಿ ನಮ್ಮ ದೇಶದಲ್ಲಿ ಅಂತರ್ಜಲ ಪರಿಸ್ಥಿತಿ ಯಾವ ಮಟ್ಟಿಗಿದೆ, ಇದರ ಬಗ್ಗೆ ನಾವು ಗಂಭೀರವಾಗಿ ನಿಮಗೆ ಅರ್ಥ ಮಾಡ್ಕೋಬೇಕಾಗಿದೆ. ಈಗ ವಿಶ್ವಸಂಸ್ಥೆಯ ವರದಿಯಗಳ ಪ್ರಕಾರ ಜಗತ್ತಿನಾದ್ಯಂತೆ ಹೊರೆ ತೆಗೆಯಲಾಗುವ ಅಂತರ್ಜಲದಲ್ಲಿ 70% ಕೇವಲ ಕೃಷಿಗಾಗಿ ಬಳಕೆಯಾಗುತ್ತದೆ. ಆದರೆ ಇಲ್ಲಿ ಆತಂಕಕಾರಿ ವಿಷಯವೇನೆಂದರೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಅಂತರ್ಜಲವನ್ನು ಭೂಮಿಯಿಂದ ಹೊರೆ ತೆಗೆಯುವ ದೇಶ ನಮ್ಮ ಭಾರತ. ಇನ್ನು ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಕೇಂದ್ರೀಯ ಅಂತರ್ಜಲ ಮಂಡಳಿಯು ಇತ್ತೀಚಿನ ವರದಿಯ ಪ್ರಕಾರ ರಾಜ್ಯದ ಅಂತರ್ಜಲ ಹೊರೆ ತೆಗೆಯುವಿಕೆ ಪ್ರಮಾಣ 66%. ಇಲ್ಲಿ ಕೋಲಾರ, ಬೆಂಗಳೂರು, ಗ್ರಾಮಾಂತರ, ಚಿಕ್ಕಬಳ್ಳಾಪುರದಂಥ ಜಿಲ್ಲೆಗಳು ಅತಿಯಾಗಿ ಬಳಕೆಯಾದ ಹಂತ ತಲುಪಿವೆ. ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ, ಗದಗ ಸೇರಿದಂತೆ ಹಲವು ಜಿಲ್ಲೆಗಳು ಅರೆ ನಿರ್ಣಾಯಕ ಅಂದರೆ ಸೆಮಿ ಕ್ರಿಟಿಕಲ್ ಹಂತದಲ್ಲಿವೆ. ನಾವು ಭೂಮಿಯಿಂದ ನೀರನ್ನು ಒಂದು ಬ್ಯಾಂಕ್ ಅಕೌಂಟ್ನಿಂದ ಹಣ ತೆಗೆದಂತೆ ತೆಗೆಯುತ್ತಿದ್ದೇವೆ, ಆದರೆ ಮರಿ ಡಿಪಾಸಿಟ್ ಮಾಡುತ್ತಿಲ್ಲ, ಅಂದರೆ ನಾವು ಅದಕ್ಕೆ ಮರುಪೂರ್ಣ ರೀಚಾರ್ಜ್ ಮಾಡ್ತಾ ಇಲ್ಲ. ಈ ಅಸಮತೋಲನೆ ಬೋರ್ವೆಲ್ಗಳು ಬತ್ತಿ ಹೋಗಲು ಕಾರಣ.
1: ಸರ್, ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕೊಪ್ಪಳದಲ್ಲಿ ರೈತರು ನೀರಿಗಾಗಿ 1000 ಅಡಿ ಬೋರ್ವೆಲ್ ಕೊರೆಸ್ತಾ ಇದ್ದಾರೆ, ಆದರೂ ನೀರು ಸಿಗ್ತಾ ಇಲ್ಲ. ಭೂಮಿಯ ಆಳಕ್ಕೆ ಹೋದಂತೆಲ್ಲ ನೀರು ಜಾಸ್ತಿ ಸಿಗಬೇಕಲ್ಲ ಸರ್?
2: ಇದು ನಮ್ಮ ರೈತರಲ್ಲಿ ಇರುವ ಬಹಳ ದೊಡ್ಡ ತಪ್ಪು ಕಲ್ಪನೆ. ಆಳಕ್ಕೆ ಹೋದಷ್ಟು ನೀರು ಸಿಗುತ್ತದೆ ಎನ್ನುವುದು ಸುಳ್ಳು. ಈಗ ಉತ್ತರ ಕರ್ನಾಟಕದ ಭೂಮಿ ಕಠಿಣ ಶಿಲೆ

0: ಅಂದರೆ ನಾವು ಹಾರ್ಡ್ ರಾಕ್ ಫಾರ್ಮೇಷನ್ ಅಂತ ಹೇಳ್ತೀವಿ
1: ಹೌದು
0: ಆಂಗ್ಲ ಭಾಷೆಯಲ್ಲಿ, ಆ ಕಠಿಣ ಶಿಲೆಯಿಂದ ಕೂಡಿದೆ. ಆದರೆ ಇಲ್ಲೂ ಎರಡು ವಿಧಗಳಿವೆ. ಒಂದು, ಈಗ ವಿಜಯಪುರ, ಕಲಬುರಗಿ, ಬೀದರ್ ಕಡೆ ಕಪ್ಪು ಕಲ್ಲು ಅಥವಾ ಬೆಸಾಲ್ಟ್ ಶಿಲೆಗಳಿವೆ. ಅದೇ ರೀತಿ ರಾಯಚೂರು, ಕೊಪ್ಪಳ, ಗದಗ ಕಡೆ ಗ್ರಾನೈಟ್ ಕಲ್ಲುಗಳಿವೆ. ಈ ಕಠಿಣ ಶಿಲೆಗಳು ಸ್ಪಂಜಿನಂತೆ ನೀರನ್ನು ಹಿರಿಟುಕೊಳ್ಳುವುದಿಲ್ಲ. ಬದಲಾಗಿ ಭೂಮಿಯೊಳಗಿನ ಕಲ್ಲುಗಳು ಮಧ್ಯೆ ಇರುವ ಬಿರುಕುಗಳು ಅಥವಾ ಸೀಳುಗಳಲ್ಲಿ ಮಾತ್ರ ನೀರು ಶೇಖರಣೆಯಾಗಿರುತ್ತದೆ. ನೀವು 1000 ಅಡಿ ಕೊರೆದರೂ ಅಲ್ಲಿ ಕಲ್ಲಿನಲ್ಲಿ ಬಿರುಕುಗಳೇ ಇಲ್ಲಿದ್ದರೆ ಒಂದು ಹನಿ ನೀರು ಸಿಗುವುದಿಲ್ಲ. ನಿಮ್ಮ ಪಕ್ಕದ ಹೊಲದವನಿಗೆ 200 ಅಡಿಗೆ ನೀರು ಸಿಗಬಹುದು, ನಿಮಗೆ 800 ಅಡಿಗೂ ಸಿಗದಿರಬಹುದು. ಹಾಗಾಗಿ ಆಳ ಕೊರೆಯುವುದಕ್ಕಿಂತ ಇರುವ ಬಿರುಕುಗಳಿಗೆ ಮಳೆ ನೀರನ್ನು ಇಂಗಿಸುವುದು ಜಾಣತನ.
1: ಸರ್, ಹಾಗಾದರೆ ಈ ಅಂತರ್ಜಲದ ಮರುಪೂರ್ಣ ಅಂದ್ರೇನು? ಇದನ್ನು ಹೇಗೆ ನಾವು ಅಂತರ್ಜಲದ ಮರುಪೂರ್ಣ ಮಾಡಬೇಕಂತ ನಮ್ಮ ರೈತರಿಗೆ ಹೇಳ್ತೀರಿ ಸರ್?
0: ಈಗ ಸುರಿಯುವ ಮಳೆ ನೀರು ಹೊಲದಿಂದ ಹರಿದು ಹಳ್ಳ ಕೊಳ್ಳ ಸೇರಿ ಊರಿ ಬಿಟ್ಟು ಹೋಗುವ ಮುನ್ನ ಅದನ್ನು ತಡೆದು ಭೂಮಿಯೊಳಗೆ ಅಂತರ್ಜಲ ಪದರಕ್ಕೆ, ನಾವು ಅಂತರ್ಜಲ ಪದರಕ್ಕೆ ಅಂದರೆ ಅದು ಆಂಗ್ಲ ಭಾಷೆಯಲ್ಲಿ ನಾವು ಅಕ್ವಿಫರ್ ಅಂತ ಕರಿತೀವಿ, ಅಲ್ಲಿ ಸೇರಿಸುವ ಪ್ರಕ್ರಿಯೆ ಅಂತರ್ಜಲ ಮರುಪೂರ್ಣೆ. ನೈಸರ್ಗಿಕವಾಗಿ ಇದು ಬಹಳ ನಿಧಾನ. ಹಾಗಾಗಿ ನಾವು ಕೃತಕ ಮರುಪೂರ್ಣ ಮಾಡಬೇಕು. ಇದರಲ್ಲಿ 3 ಹಂತಗಳಿವೆ. ಒಂದು, ಹೊಲದಲ್ಲೇ ತೇವಾಂಶ ಸಂರಕ್ಷಣೆ. ಇಲ್ಲಿ ಕಾಂಟೂರ್ ಬದು, ಸಮಪಾತಳಿ ಬದು, ಮಲ್ಚಿಂಗ್ ಮೂಲಕ ನೀರು ಮಣ್ಣಿನಲ್ಲಿ ಇಂಗುವಂತೆ ಮಾಡುವುದು. ನೆಕ್ಸ್ಟ್, ಅದಾದ್ಮೇಲೆ ಮೇಲ್ಮೈ ರಚನೆಗಳು. ಇಲ್ಲೇ ಹರಿಯುವ ನೀರನ್ನು ತಡೆಯಲು ಚೆಕ್ ಡ್ಯಾಂ, ನಾಲಾಬದು, ಕೃಷಿ ಹೊಂಡ, ಇಂಗು ಗುಂಡಿಗಳು ನಿರ್ಮಾಣ ಮಾಡಬೇಕು. ಅದೇ ರೀತಿ ಕೊಳವೆ ಬಾವಿ ಮರಿಪೂರ್ಣ ಅಂದ್ರೆ ನಾವು ಬೋರ್ವೆಲ್ ಡಿಸ್ಚಾರ್ಜ್ ಅಂತಾನೆ ಕರಿತೀವಿ, ಅಲ್ಲೇ ಒಣಗಿದ ಬೋರ್ವೆಲ್ಗಳಿಗೆ ಫಿಲ್ಟರ್ ಬಳಸಿ ಮಳೆ ನೀರನ್ನು ಇಳಿಸುವುದು.
1: ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಈ ನಮ್ಮ ಕರ್ನಾಟಕವನ್ನು 10 ಕೃಷಿ ಹವಾಮಾನ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಇದರ ಆಧಾರದ ಮೇಲೆ ಯಾವ ವಲಯಕ್ಕೆ ಯಾವ ಮರುಪೂರ್ಣ ವಿಧಾನ ಸೂಕ್ತ ಅಂತ ಹೇಳ್ತೀರಿ? ಅದರಲ್ಲಿ ಮುಖ್ಯವಾಗಿ ನಮ್ಮ ವಿಜಯಪುರದ ಮಣ್ಣು ಮತ್ತು ತುಮಕೂರಿನ ಮಣ್ಣು ಒಂದೇ ಅಲ್ವಲ್ಲ ಸರ್, ಬೇರೆ ಬೇರೆ ರೀತಿಯಾಗಿರ್ತೈತಿ. ಇದನ್ನು ಯಾವ ರೀತಿ ನಮ್ಮ ರೈತರು ಅಳವಡಿಸಿಕೊಳ್ಬೇಕಂತ ತಾವು ಹೇಳ್ತೀರಿ?
0: ಬಹಳ ಮುಖ್ಯವಾದ ಪ್ರಶ್ನೆ. ಎಲ್ಲ ಕಡೆ ಒಂದೇ ತರಹದ ಮರುಪೂರ್ಣ ವಿಧಾನ ಮಾಡುವುದಿಲ್ಲ. ಈಗ ನಾವು ಉತ್ತರ ವನವಲಯ ಅಂದರೆ ಇಲ್ಲಿ ನಮ್ದು ವಿಜಯಪುರ, ಬಾಗಲಕೋಟು, ರಾಯಚೂರು ಇತ್ಯಾದಿ ಜಿಲ್ಲೆಗಳಲ್ಲಿ ಇಲ್ಲೇ ಮಳೆ ಪ್ರಮಾಣ ಕಡಿಮೆ.
1: ಹೌದು,
0: ಮಣ್ಣು ಬಹುತೇಕ ಎರೆಮಣ್ಣು. ಎರೆಮಣ್ಣು ನೀರು ತಾಗಿದ ಕೂಡಲೇ ಉಬ್ಬಿಕೊಂಡು ನೀರನ್ನು ಕೆಳಗೆ ಇಂಗಲು ಬಿಡುವುದಿಲ್ಲ. ಹೀಗಾಗಿ ಇಲ್ಲಿ ಇಂಗು ಗುಂಡಿಗಳು ಅಷ್ಟು ಫಲಕಾರಿಯಲ್ಲಿ ಇಲ್ಲ. ಇಲ್ಲಿ ಕೃಷಿ ಹೊಂಡ ಮತ್ತು ನೇರವಾಗಿ ಕಲ್ಲಿನ ಬಿರುಕಿಗೆ ನೀರು ಕಳಿಸುವ ಕೊಳವೆ ಬಾವಿ ಮರಿಪೂರ್ಣ ಹೆಚ್ಚು ಸೂಕ್ತ. ಅದೇ ರೀತಿ ಮಧ್ಯ ಮತ್ತು ದಕ್ಷಿಣ ವನವಲಯ, ಇಲ್ಲೇ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಇಲ್ಲಿ ಕೆಂಪು ಮರಳು ಮಣ್ಣು ಇರುತ್ತದೆ. ಇದು ನೀರನ್ನು ಬಹಳ ಬೇಗನೆ ಹೀರಿಕೊಳ್ಳುತ್ತದೆ. ಹಾಗಾಗಿ ಈ ವಲಯಗಳಲ್ಲಿ ಇಂಗು ಗುಂಡಿಗಳು, ಕಂದಕ ಬದುಗಳು ಮತ್ತು ಚೆಕ್ಡ್ಯಾಮ್ಗಳು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತವೆ. ಈಗ ಮಲೆನಾಡು ಮತ್ತು ಕರಾವಳಿ ವಲಯದಲ್ಲಿ ಇಲ್ಲಿ ಭಾರಿ ಮಳೆ, ಇಲ್ಲಿ ಇಂಗಿದ ನೀರು ಹರಿದು ಹೋಗದಂತೆ ತಡೆಯಲು ಉಪ್ ಮೇಲ್ಮೈ ಆಣೆಕಟ್ಟೆಗಳು ಅಂದ್ರೆ ಸಬ್ ಸರ್ಫೇಸ್ ಡ್ಯಾಮ್ ಅಂತ ನಾವು ಕರಿತೀವಿ, ಅದು ಬಹಳ ಸೂಕ್ತ.
1: ಸರ್, ನೀವು ಹೇಳಿದಂತೆ ಎರೆಮಣ್ಣಿನ ಪ್ರದೇಶವಾದ ವಿಜಯಪುರದಂತ ಕಡೆ ಕೊಳವೆ ಬಾವಿ ಮರುಪೂರ್ಣ ಹೆಚ್ಚು ಸೂಕ್ತ ಅಂತಂದ್ರಿ. ಈ ಅವಳಿ ರಿಂಗ್ ಕೊಳವೆ ಬಾವಿ ಮರುಪೂರ್ಣ ಅಥವಾ ಟ್ವಿನ್ ರಿಂಗ್ ಮಾಡೆಲ್ ಅಂತ ಕರೀತಾರ, ಇದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ತಿಳಿಸ್ಕೊಡ್ತೀರಾ?
0: ಖಂಡಿತ. ರೈತ ಬಾಂಧವರೇ, ಊಹಿಸಿಕೊಳ್ಳಿ, ನಿಮ್ಮ ಹೊಲದಲ್ಲಿ ಒಂದು ಬತ್ತಿ ಹೋದ ಬೋರ್ವೆಲ್ ಇದೆ ಮತ್ತು ಕನಿಷ್ಠ 1 ಎಕರೆ ಕ್ಯಾಚ್ಮೆಂಟ್ ಇದೆ. ಇಲ್ಲಿ ಕ್ಯಾಚ್ಮೆಂಟ್ ಅಂದ್ರೆ ಅದು ನೀರು ಹರಿದು ಬರುವ ಪ್ರದೇಶ. ಮೊದಲು ಮಳೆ ನೀರು ಹರಿದು ಬರುವ ಜಾಗದಲ್ಲಿ ಒಂದು ಸಣ್ಣ ಹೊಂಡ ಮಾಡಿ ಅಲ್ಲಿ ಪೈಪ್ ಮೂಲಕ ನೀರನ್ನು ಬೋರ್ವೆಲ್ ಬಳಿ ತನ್ನಿ. ಮತ್ತೆ ಬೋರ್ವೆಲ್ ಕೇಸಿಂಗ್ ಪೈಪ್ ಸುಮಾರು 10 ಅಡಿ ಆಳದ ಗುಂಡಿ ತೆಗೆಯಿರಿ. ಅದರಲ್ಲಿ ಸಿಮೆಂಟಿನ 2 ದೊಡ್ಡ ರಿಂಗನ್ನು ಅಕ್ಕಪಕ್ಕ ಕೂರಿಸಿ. ಇಲ್ಲೇ ಮೊದಲನೇ ರಿಂಗ್, ಇದು ನೀರು ನಿಲ್ಲುವ ತೊಟ್ಟಿ. ಹೊಲದಿಂದ ಬಂದು ಮಣ್ಣು ಮಿಶ್ರಿತ ನೀರು ಇಲ್ಲಿ ಬೀಳುತ್ತದೆ. ಭಾರವಾದ ಮಣ್ಣ ತೆಳ ಸೇರಿ ಮೇಲಿನ ತಿಳಿ ನೀರು 2ನೇ ರಿಂಗ್ಗೆ ಹರಿಯುತ್ತದೆ. 8ನೇ ರಿಂಗ್ ಫಿಲ್ಟರ್ ಅಂತೆ, ಇದು ಫಿಲ್ಟರ್ ಘಟಕ. ಇದರ ಮಧ್ಯದಲ್ಲಿ ನಿಮ್ಮ ಬೋರ್ವೆಲ್ ಕೇಸಿಂಗ್ ಪೈಪ್ ಇರುತ್ತದೆ. ಆ ಪೈಪ್ಗೆ ಸಣ್ಣ ರಂಧ್ರಗಳನ್ನು ಮಾಡಿ ಅದರ ಸುತ್ತ ನೈಲಾನ್ ಜಾಲರಿ ಕಟ್ಟಿರುತ್ತವೆ. ಈ 8ನೇ ರಿಂಗ್ ಒಳಗೆ ತೆಳದಲ್ಲಿ ದಪ್ಪು ಕಲ್ಲು, ಅದರ ಮೇಲೆ ಜಲ್ಲಿ ಮತ್ತು ಮೇಲಾಗದಲ್ಲಿ ದಪ್ಪ ಮರಳು ತಿಂಬಿರುತ್ತವೆ. ನೀರು ಈ ಮರಳು ಜಲ್ಲಿಗಳ ಮೂಲಕ ಹರಿದು ಫಿಲ್ಟರ್ ಆಗಿ ಜಾಲರಿಯ ಮೂಲಕ ಕೇಸಿಂಗ್ ಸೇರಿ ನೇರವಾಗಿ ಭೂಮಿಯೊಳಗಿಂದ ಬಂಡೆಗಳ ಬಿರುಕಿನಲ್ಲಿ ತಲುಪುತ್ತದೆ. ಎರೆಮಣ್ಣು ಜಿಗುಟುತನವನ್ನು ದಾಟಿ ನೀರು ನೇರವಾಗಿ ಅಕ್ವಿಫರ್ ಸೇರುತ್ತದೆ.
1: ಸರ್, ಅದೇ ರೀತಿ ಈ ಮಳೆ ನೀರು ಹೊಲದಿಂದ ಹರಿದು ಬರುವಾಗ ಬಹಳ ಮಣ್ಣ, ಕಸ ಮತ್ತು ಗೊಬ್ಬರದ ಅಂಶ

0: ಇರ್ತೈತಿ. ಆ ನೀರನ್ನ ಬೋರ್ವೆಲ್ ಒಳಗೆ ಬಿಟ್ಟರೆ ಅಪಾಯ ಆಕೈತಲ್ಲ, ಅದನ್ನ ರೈತರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಬೇಕಂತ ಹೇಳ್ತೀರಿ?
1: ಖಂಡಿತ ಅಪಾಯವಿದೆ. ಇದು ರೈತರು ನೆನಪಿಡಬೇಕಾದ ಅತಿ ಮುಖ್ಯ ಎಚ್ಚರಿಕೆ. ಫಿಲ್ಟರ್ ಇಲ್ಲದೆ ಮಣ್ಣು ಮಿಶ್ರಿತ ನೀರನ್ನು ನೇರವಾಗಿ ಬೋರ್ವೆಲ್ಗೆ ಬಿಟ್ಟರೆ ಆ ಮಣ್ಣು ಹೋಗಿ ಕಲ್ಲಿನ ಬಿರುಕಿನಲ್ಲಿ ಶಾಶ್ವತವಾಗಿ ಮುಚ್ಚಿಬಿಡುತ್ತದೆ.
0: ಹೌದು.
1: ಆಮೇಲೆ ಆ ಬೋರ್ವೆಲ್ ಸಂಪೂರ್ಣ ಹಾಳಾಗುತ್ತದೆ. ಈಗ ಬೇಸಿಗೆಯ ನಂತರ ಬರುವ ಮೊದಲು ಒಂದೆರಡು ಮಳೆ ನೀರನ್ನು ಬೋರ್ವೆಲ್ಗೆ ಬಿಡಬಾರದು, ಅದನ್ನು ಹೊರಗೆ ಹರಿಯಲು ಬಿಡಬೇಕು, ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಜಾಸ್ತಿ ಇರುತ್ತದೆ.
0: ಹೌದು.
1: ಈಗ ತ್ಯಾಜ್ಯ ನೀರು ಅಂದರೆ ಚರಂಡಿ ನೀರು, ಕಾರ್ಖಾನೆ ನೀರು ಅಥವಾ ವಿಪರೀತ ರಾಸಾಯನಿಕ ಸಿಂಪಡಿಸಿದ ಹೊಲದ ನೀರು ಬಿಡಲೇಬಾರದು. ನಾವು ಕೆಟ್ಟ ನೀರನ್ನು ಭೂಮಿಗೆ ಬಿಟ್ಟರೆ ನಾಳೆ ಅದೇ ವಿಷದ ನೀರನ್ನು ನಾವೇ ಕುಡಿಯಬೇಕಾಗುತ್ತದೆ. ಫಿಲ್ಟರ್ ಘಟಕವನ್ನು ಪ್ರತಿ ವರ್ಷ ಮಳೆಗಾಲಕ್ಕೆ ಮುಂಚೆ ಶುಚಿಗೊಳಿಸುವುದು ಕಡ್ಡಾಯ.
0: ಸರ್, ಅದೇ ರೀತಿ ಈ ಗಣಿತದ ಲೆಕ್ಕಾಚಾರದ ಮೂಲಕ ಹೇಳೋದಾದ್ರೆ ಒಂದು ಎಕರೆ ಹೊಲದಿಂದ ಎಷ್ಟು ನೀರನ್ನು ನಾವು ಮರುಪೂರ್ಣ ಮಾಡಬಹುದು ಅಂತ ಹೇಳ್ತೀರಿ?
1: ಒಂದು ಸರಳ ಲೆಕ್ಕ ಹೇಳುತ್ತೇನೆ ಕೇಳಿ. ನಿಮ್ಮ ಹೊಲ ಒಂದು ಎಕರೆ ಅಂತ ಇದೆ ಅಂತ ಎಂದುಕೊಳ್ಳಿ. ಈಗ ನಮ್ಮ ಉತ್ತರ ಕರ್ನಾಟಕದ ಸರಾಸರಿ ಮಳೆಯ ಪ್ರಮಾಣ 500 ಮಿಲಿಮೀಟರ್ ಇದೆ, ಅಂದರೆ ಅರ್ಧ ಮೀಟರ್ ಇದೆ. ಅದು ನಾವು ಮಳೆಯ ಪ್ರಮಾಣ ಮತ್ತು ನಮ್ಮ ಒಂದು ಹೊಲ ಎಕರೆ ಅಂದರೆ ಅದು ಸರಾಸರಿ 2000 ಘನಮೀಟರ್ ಇದೆ. ಅಂದರೆ ಒಂದು ವರ್ಷಕ್ಕೆ ನಿಮ್ಮ ಒಂದು ಎಕರೆ ಹೊಲದ ಮೇಲೆ 20 ಲಕ್ಷ ಲೀಟರ್ ಮಳೆ ನೀರು ಬೀಳುತ್ತದೆ.
0: ಹೌದು.
1: ಇದರಲ್ಲಿ 30% ನೀರು ಹರಿದು ಹೋಗುತ್ತದೆ ಎಂದುಕೊಂಡರು. ನೀವು 6 ಲಕ್ಷ ಲೀಟರ್ ಶುದ್ಧ ನೀರನ್ನು ಹಿಡಿದು ನಿಮ್ಮ ಬೋರ್ವೆಲ್ ಒಳಗೆ ಇಳಿಸಬಹುದು. ಯೋಚಿಸಿ, 6 ಲಕ್ಷ ಲೀಟರ್ ನೀರು ನಿಮ್ಮ ಖಾತೆಗೆ ಜಮೆ ಆದಂತೆ.
0: ತುಂಬಾ ಸಂತೋಷ ಸರ್, ಬಹಳ ಅದ್ಭುತ ಲೆಕ್ಕಾಚಾರ ಹೇಳಿದ್ರಿ. ಆರ್ಥಿಕವಾಗಿ ನೋಡಿದ್ರ ಹೊಸ ಬೋರ್ವೆಲ್ ಕೊರಿಸುವುದಕ್ಕ ಈ ಮರುಪೂರ್ಣ ಮಾಡುವುದಕ್ಕ ಏನ್ ವ್ಯತ್ಯಾಸ ಅಂತ ಹೇಳ್ತೀರಿ?
1: ಇಂದು ಹೊಸ ಬೋರ್ವೆಲ್ ಸುಮಾರು 800 ಅಥವಾ 1000 ಅಡಿ ಕೊರೆಸಲು ಕೇಸಿಂಗ್ ಪಂಪ್ ಸೇರಿ ಲಕ್ಷಗಟ್ಟಲೆ ರೂಪಾಯಿ ಬೇಕಾಗುತ್ತದೆ.
0: ಹೌದು ಸರ್.
1: ಆದರೂ ನೀರು ಸಿಗುವ ಗ್ಯಾರಂಟಿ ಇಲ್ಲ. ಆದರೆ ಇದೇ ಟ್ವಿನ್ ರಿಂಗ್ ಮರುಪೂರ್ಣ ಘಟಕ ನಿರ್ಮಾಣ ಮಾಡಲು ಕೇವಲ 25-35,000 ರೂಪಾಯಿ ಖರ್ಚಾಗಬಹುದು. ಇದು ವಿಫಲವಾದ ಬೋರ್ವೆಲ್ಗೆ ಜೀವ ನೀಡುವ ಸಂಜೀವಿನಿ.
0: ಸರ್, ಅದೇ ರೀತಿ ಈ ಕಾರ್ಯಕ್ರಮವನ್ನು ನಾವು ಕೊನೆ ಘಟ್ಟದಲ್ಲಿದ್ದೀವಿ. ಈ ನೀರು ಮರುಪೂರ್ಣ ಮಾಡಿದ ಮೇಲೆ ರೈತರು ನೀರಾವರಿ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಬಹುದಾ ಸರ್?
1: ಖಂಡಿತವಾಗಿಯೂ. ಕೇವಲ ಮರುಪೂರ್ಣೆ ಮಾಡಿದರೆ ಸಾಲದು. ನಾವು 6 ಲಕ್ಷ ಲೀಟರ್ ಮರುಪೂರ್ಣ ಮಾಡಿ ಕಬ್ಬು ಬೆಳೆಯಲು 10 ಲಕ್ಷ ಲೀಟರ್ ನೀರನ್ನು ಪಂಪ್ ಮಾಡಿದರೆ ಮತ್ತು ಬೋರ್ವೆಲ್ ಒಣಗುತ್ತದೆ. ಅಂತರ್ಜಲ ಮರುಪೂರ್ಣ ಜೊತೆಗೆ ನೀರಿನ ಸದ್ಬಳಕೆಯೂ ಆಗಬೇಕು. ಇದಕ್ಕಾಗಿ ನಾವು ರೈತ ಬಾಂಧವರು ಏನು ಮಾಡಬೇಕೆಂದರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು. ಕಬ್ಬು ಭತ್ತದಂಥ ಹೆಚ್ಚು ನೀರು ಬೇಡುವ ಬೆಳೆಗಳ ಬದಲು ಸಿರಿಧಾನ್ಯ, ತೊಗರಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಬೇಕು. ಹೊಲದಲ್ಲಿ ಮಲ್ಚಿಂಗ್ ಮಾಡಬೇಕು. ಇದು ಮಣ್ಣಿನ ತೇವಾಂಶವನ್ನು ಆವಿಯಾಗದಂತೆ ತಡೆಯುತ್ತದೆ.
0: ಬಹಳ ಅಮೂಲ್ಯವಾದಂತಹ ಮಾಹಿತಿ ನೀಡಿದಿರಿ ಸರ್. ಈ ಬೋರ್ವೆಲ್ ಅನ್ನು ರೀಚಾರ್ಜ್ ಮಾಡ್ಬೇಕಂತ ಹೇಳ್ತಾ ಇದ್ರಿ. ಈ ನಮ್ಮ ರೈತರು ಈ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಾಕ ಅವ್ರಿಗೆ ಯಾವ ರೀತಿ ತಾವು ಕಿವಿ ಮಾತನ್ನು ಹೇಳ್ತೀರಿ?
1: ರೈತ ಬಾಂಧವರೇ, ಮಳೆ ನೀರು ಅತ್ಯಂತ ಶುದ್ಧವಾದ ನೀರು. ನಿಮ್ಮ ಹೊಲಕ್ಕೆ ಬಿದ್ದ ಮಳೆ ನೀರು ನಿಮ್ಮ ಹೊಲದ ಮಣ್ಣಿಗೆ ಮತ್ತು ಅಂತರ್ಜಲಕ್ಕೆ ತೆರಿಗೆ ಕಟ್ಟದೆ ಹೊರ ಹೋಗಬಾರದು. ನಿಮ್ಮ ಹೊಲದು ಮಣ್ಣು ಮತ್ತು ಇಳಿಜಾರು ಹೇಗಿದೆ ಗಮನಿಸಿ ಯಾವುದೇ ರಚನೆ ಮಾಡುವ ಮುನ್ನ, ಅಂದರೆ ನೀವು ಯಾವುದಾದ್ರೂ ಮರುಪೂರ್ಣ ಕೊಳವೆ ಬಾವಿ ರೀಚಾರ್ಜ್ ಸ್ಟ್ರಕ್ಚರನ್ನು ನೀವು ನಿರ್ಮಾಣಿಸಬೇಕಂದ್ರೆ ಅದಕ್ಕಿಂತ ಮುಂಚೆ ನೀವು ಕೃಷಿ ಅಧಿಕಾರಿಗಳು ಅಥವಾ ತಜ್ಞರ ಸಲಹೆ ಪಡೆಯಿರಿ. ಬತ್ತಿ ಹೋದ ಬೋರ್ವೆಲ್ಗಳನ್ನು ಮುಚ್ಚಬೇಡಿ. ಅವುಗಳಿಗೆ ಫಿಲ್ಟರ್ ಮೂಲಕ ಮಳೆ ನೀರುಣಿಸಿ ಜೀವ ಕೊಡಿ. ನೆನಪಿರಲಿ, ಭೂಮಿಗೆ ಬಿದ್ದರೆ ಮಳೆ, ಬೋರ್ವೆಲ್ ಸೇರಿದರೆ ಬೆಳೆ. ಬಿರುಕು ಬಿಟ್ಟು ಶೀಲೆಗಳಿಗೆ ಜೀವಜಲ ತುಂಬೋಣ, ಭವಿಷ್ಯಕ್ಕಾಗಿ ಅಂತರ್ಜಲ ಉಳಿಸೋಣ.
0: ತುಂಬಾ ಸಂತೋಷ ಸರ್. ಇಲ್ಲಿ ತನಕ ನಮಗೆ ಈ ಬೋರ್ವೆಲ್ ರೀಚಾರ್ಜ್ ಕುರಿತು ಹೇಳಿದ್ರಿ. ಈ 1000 ಅಡಿ ಪಾತಾಳಕ್ಕೆ ಹೋಗುವ ಬದಲು ಆಕಾಶದಿಂದ ಬಂದಂತಹ ಮಳೆ ನೀರನ್ನು ಹಿಡ್ಕೊಳ್ಳೋಣ, ನಮ್ಮ ಉತ್ತರ ಕರ್ನಾಟಕದ ಕಠಿಣ ಶಿಲೆಗಳ ಒಳಗೆ ಮಳೆ ನೀರು ಸಂಜೀವಿನಿ ಅಂತ ತಿಳ್ಕೊಂಡು ನಮ್ಮ ಹೊಲ, ನಮ್ಮ ನೀರು, ನಮ್ಮ ಹಕ್ಕು ವೈಜ್ಞಾನಿಕವಾಗಿ ಈ ಬೋರ್ವೆಲ್ ಮರುಪೂರ್ಣ ಮಾಡೋಣ ಅಂತ ಹೇಳ್ತಾ ನಮಗೆ ಇಲ್ಲಿ ತನಕ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಮತ್ತು ಮಳೆ ನೀರಿನ ಕೊಯ್ಲು ಕುರಿತು ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ನಮ್ಮ ರೈತರು ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥವ್ರು ತಮ್ಮ ಜೊತೆ ಮಾತಾಡಿ ಈ ಬೋರ್ವೆಲ್ ರೀಚಾರ್ಜ್ ಕುರಿತು ತಮ್ಮಿಂದ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
1: ಈ ನಂಬರ್ ಮುಖಾಂತರ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರು 7619133191.
0: ಆತ್ಮೀಯರೇ, ಡಾಕ್ಟರ್ UM ಓಮಿನ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 7619133311. ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ UM ಓಮಿನ್ ಅವ್ರ ಜೊತೆ ಮಾತಾಡಿ

0: ಈ ಬೋರ್ವೆಲ್ ರಿಚಾರ್ಜ್ ಕುರಿತು ಅವರಿಂದ ತಾವು ಮಾಹಿತಿಯನ್ನ ಪಡ್ಕೋಬಹುದು ಅಂತ ಹೇಳ್ತಾ ಒಳ್ಳೆಯದು ಡಾಕ್ಟರ್ ಯು ಎಂ ಮೊಮೀನ್ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಬೋರ್ವೆಲ್ ರಿಚಾರ್ಜ್ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು. ಇದುವರೆಗೆ ಅಂತರ್ಜಲ ಮರುಪೂರ್ಣ ಅಥವಾ ಬೋರ್ವೆಲ್ ರೀಚಾರ್ಜ್ ಈ ವಿಷಯ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಯು ಎಂ ಮೊಮೀನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಚಿತ್ರ ಎನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡನ್ನು.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದಿನ ಸಮಯ 7:34 ಆಗಲಿದೆ. ಮೊದಲಿಗೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಿ.

0: ತಪ್ಪಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: 7:35 ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಸೆಪ್ಟೆಂಬರ್ 17 ದೆಹಲಿಯಲ್ಲಿ 3 ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ವಾರ್ತೆಗಳ ವಿವರ. ಭಾರತದ ಪ್ರಮುಖ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಮ್ಮೇಳನ ಹಾಗೂ ಪ್ರದರ್ಶನವಾದ ಸೆಮಿಕಾನ್ ಇಂಡಿಯಾ 2026 5 ಆವೃತ್ತಿಯು ಸೆಪ್ಟೆಂಬರ್ 17-19 ನವದೆಹಲಿಯ ಯಶೋಭೂಮಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. 3 ಉನ್ನತ ಮಟ್ಟದ ಚರ್ಚೆಗಳು ಮತ್ತು ಭಾರತದ ವೇಗವಾಗಿ ವಿಸ್ತರಿಸುತ್ತಿರುವ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಗೆ ಈ ಸಮ್ಮೇಳನ ಅತ್ಯಂತ ಮಹತ್ವದ್ದಾಗಿದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಜಾಗತಿಕ ಕೈಗಾರಿಕಾ ಸಂಘವಾದ ಸೆಮಿ ಜಂಟಿಯಾಗಿ ಈ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಕಂಪನಿಗಳು, ಉದ್ಯಮ ನಾಯಕರು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಶೈಕ್ಷಣಿಕ ಸಂಸ್ಥೆಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ಒಂದು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು, ಪಾಲುದಾರಿಕೆಗಳನ್ನು ರೂಪಿಸಲು ಮತ್ತು ಭಾರತದ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಯನ್ನು ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಬಲವಾದ ನೀತಿ, ಬೆಳೆಯುತ್ತಿರುವ ಉದ್ಯಮ ಮತ್ತು ವಿಶ್ವಾಸಾರ್ಹ ಮತ್ತು ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿಗಳಿಗೆ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಯು ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚು ಪ್ರಮುಖ ನಾಯಕನನ್ನಾಗಿ ರೂಪಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ. ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯ ಕಮಲದ ಹೂವಿನಂತಿದ್ದು ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ಅದರ ಒಂದೊಂದು ದಳವನ್ನು ಪ್ರತಿನಿಧಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಒಂದು ದಳ ಕಳೆದು ಹೋದರೂ ಇಡೀ ಕಮಲದ ಸೌಂದರ್ಯ ಕುಂದುತ್ತದೆ. ಎಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಸೂಕ್ತ ಗೌರವ ಮತ್ತು ಘನತೆಯನ್ನು ಖಾತ್ರಿಪಡಿಸುವ ಜೊತೆಗೆ ಹಿಂದಿ ಭಾಷೆಯು ಕೇಂದ್ರ ಪಾತ್ರವನ್ನು ನಿರ್ವಹಿಸಬೇಕು ಎಂದಿದ್ದಾರೆ. ನವಿ ಮುಂಬೈನಲ್ಲಿ 2 ಹಿಂದಿ ದಿವಸ್ ಮತ್ತು 6 ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತದಲ್ಲಿ ಅನೇಕ ಭಾಷೆಗಳು ಮತ್ತು ಉಪಭಾಷೆಗಳಿದ್ದರೂ ಭಾರತೀಯ ಭಾವನೆ ಮತ್ತು ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು. ಭಾಷಾ ವೈವಿಧ್ಯತೆಯು ದೇಶದ ಶಕ್ತಿಯಾಗಿದ್ದು ಹಿಂದಿ ಭಾಷೆಯು ವಿವಿಧ ಭಾರತೀಯ ಭಾಷೆಗಳ ನಡುವೆ ಪರಿಣಾಮಕಾರಿ ಸಂವಹನ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಷ್ಟೀಯ ಐಕ್ಯತೆಯನ್ನು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ರಾಷ್ಟೀಯ ಭದ್ರತೆ ಮತ್ತು ಎಲ್ಲ ರಾಷ್ಟ್ರಗಳ ಕಲ್ಯಾಣಕ್ಕೆ ಇಂಧನ ಭದ್ರತೆಯು ನಿರ್ಣಾಯಕ ಅಡಿಪಾಯವಾಗಿದೆ ಎಂದು ಬ್ರಿಕ್ಸ್ ನಾಯಕರು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 2 ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳು ಇಂಧನ ಮಾರುಕಟ್ಟೆಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮತ್ತು ವೈವಿಧ್ಯಮಯ ಮೂಲಗಳಿಂದ ಅಡೆತಡೆ ಇಲ್ಲದ ಇಂಧನ ಪೂರೈಕೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿರ್ಣಾಯಕ ಇಂಧನ ಮೂಲಸೌಕರ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇಂಧನ ಭದ್ರತೆಯನ್ನು ಹೆಚ್ಚಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಸಿದ್ದರು. ತತ್ವಜ್ಞಾನಿ ತಿರುವಳ್ಳುವರ್ ರಚಿಸಿರುವ ತಿರುಕ್ಕುರುಳ್ ಅನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ

0: ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ತಿರುಕ್ಕುರುಳ್ನ ರಷ್ಯನ್ ಭಾಷೆಯ ಅನುವಾದದ ಪ್ರತಿಯನ್ನು ಪ್ರಧಾನಿ ನೀಡಿದ್ದಕ್ಕೆ ಮುರುಗನ್ ಧನ್ಯವಾದ ತಿಳಿಸಿದ್ದಾರೆ. ಮುಂಬೈನ ಥಾಣೆಯಲ್ಲಿ ಗಣೇಶೋತ್ಸವ ಅಂಗವಾಗಿ ಸುಪ್ರಸಿದ್ಧ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು ಪಂಚಮುಖಿ ಗಣೇಶನ ಸುಂದರ ಮರಳು ಶಿಲ್ಪವನ್ನು ರಚಿಸಿದ್ದಾರೆ. ಗಣೇಶನ ಪಂಚಮುಖಿ ರೂಪದ ಈ ಮರಳು ಶಿಲ್ಪವು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಗಣೇಶನ ಪಂಚಮುಖಿ ರೂಪವನ್ನು ಕಲಾತ್ಮಕವಾಗಿ ಮೂಡಿಸುವ ಕಲಾವಿದನ ಕೈಚಳಕದ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಚೌಕಟ್ಟೊಂದು ಪ್ರಸ್ತಾಪಿಸಿದೆ. ಇದರಡಿ 1,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಅಸಾಮಾನ್ಯ ವರ್ಗಾವಣೆಗಳು ಮ್ಯೂಲ್ ಖಾತೆಗಳು ಅಥವಾ ಸೈಬರ್ ವಂಚನೆಗೆ ಸಂಬಂಧಿಸಿದ್ದಿರಬಹುದು ಎಂದು ಗುರುತಿಸಲ್ಪಟ್ಟಾಗ ಬ್ಯಾಂಕುಗಳು ಇಡೀ ಖಾತೆಯನ್ನು ಸ್ಥಗಿತಗೊಳಿಸುವ ಬದಲು ಕೇವಲ ವಿವಾದಿತ ವಹಿವಾಟಿನ ಮೊತ್ತವನ್ನು ಮಾತ್ರ ತಾತ್ಕಾಲಿಕವಾಗಿ ತಡೆಹಿಡಿಯಲಿವೆ. ಗ್ರಾಹಕರ ಘೋಷಿತ ಪ್ರೊಫೈಲ್ಗೆ ಹೊಂದಿಕೆಯಾಗದ ಹಠಾತ್ ಅಥವಾ ತಿಳಿದಿರುವ ಸೈಬರ್ ವಂಚನೆ ಜಾಲಕ್ಕೆ ಸಂಬಂಧಿಸಿದ ವರ್ಗಾವಣೆಗಳನ್ನು ಗುರುತಿಸಲು ಬ್ಯಾಂಕುಗಳು ಕೃತಕ ಬುದ್ಧಿಮತ್ತೆ ಆಧಾರಿತ ವಹಿವಾಟು ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಬಳಸಲು ಪ್ರಸ್ತಾಪಿಸಿದೆ. ಈ ಕರಡು ನಿರ್ದೇಶನಗಳು 2027 April 1 ಜಾರಿಗೆ ಬರಲಿವೆ. ಆದಾಗ್ಯೂ ಬ್ಯಾಂಕುಗಳು ಅವುಗಳನ್ನು ಮೊದಲೇ ಅಳವಡಿಸಿಕೊಳ್ಳಬಹುದು. ಆರ್ಬಿಐ ಪ್ರಕಾರ ಈ ಚೌಕಟ್ಟು ಸುಪ್ರೀಂಕೋರ್ಟ್ನ August 4 ಆದೇಶದ ಅನುಸಾರ ಜಾರಿಗೊಳಿಸಲಾಗುತ್ತಿದೆ. ಸೇನೆಯ ಅವಿರತ ಪ್ರಯತ್ನಗಳಿಂದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪರಿಸ್ಥಿತಿಯು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಎಂದು ಸರ್ಕಾರ ತಿಳಿಸಿದೆ. ರಕ್ಷಣಾ ಸಚಿವಾಲಯದ ಇತ್ತೀಚಿನ ವಾರ್ಷಿಕ ವರದಿ ಪ್ರಕಾರ ಈ ಪ್ರಯತ್ನಗಳು ಹಿಂಸಾಚಾರದಲ್ಲಿ ಗಮನಾರ್ಹ ಇಳಿಕೆ, ಪ್ರತಿಭಟನೆಗಳ ಕಡಿತ ಮತ್ತು ಕಲ್ಲು ತೂರಾಟದ ಘಟನೆಗಳು ಶೂನ್ಯ ಮಟ್ಟಕ್ಕೆ ತಲುಪಲು ಕಾರಣವಾಗಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪರಿಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಗಳಾಗಿದ್ದವು. ಆದಾಗ್ಯೂ ಕಳೆದ ವರ್ಷದ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಮಟ್ಟದ ಮಾತುಕತೆಗಳ ನಂತರ ಪರಿಸ್ಥಿತಿ ಬಹುತೇಕ ಸ್ಥಿರಗೊಂಡಿದೆ. ಆದರೂ ಅನಿಶ್ಚಿತತೆಯ ಅಂಶಗಳು ಮುಂದುವರಿದಿವೆ. ಸೌದಿ ಅರೇಬಿಯಾದ ಇಂಧನ ಮೂಲಸೌಕರ್ಯಗಳು ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಹಡಗುಗಳ ಮೇಲಿನ ದಾಳಿಗಳು ಪೂರೈಕೆಯ ಕುರಿತಾದ ಆತಂಕವನ್ನು ಹೆಚ್ಚಿಸಿದ ಪರಿಣಾಮವಾಗಿ ಇಂದು ಜಾಗತಿಕ ಕಚ್ಚಾ ತೈಲ ಬೆಲೆಗಳು 3% ಹೆಚ್ಚು ಏರಿಕೆಯಾಗಿವೆ. ದಿನದ ವಹಿವಾಟಿನಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $108.22 3.4% ಏರಿಕೆ ಕಂಡಿತ್ತು. ಅದೇ ವೇಳೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $103.11 3% ಏರಿಕೆಯಾಗಿದೆ. ಮೆಕ್ಸಿಕೋದ ಸಾಲ್ಟಿಲ್ಲೋದಲ್ಲಿ ನಡೆದ 2026 ಬಿಲ್ಲುಗಾರಿಕೆ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಬಿಲ್ಲುಗಾರಿಕೆ ವಿಶ್ವಕಪ್ನ ರಿಕರ್ವ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆದ ರಾಷ್ಟೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕಿಯರ ತಂಡಗಳು ಅದ್ಭುತ ಪ್ರದರ್ಶನ ನೀಡಿ 3 ವಿಭಾಗಗಳಲ್ಲೂ ಚಾಂಪಿಯನ್ ಪಟ್ಟ ಅಲಂಕರಿಸಿವೆ. 14, 17 ಹಾಗೂ 19 ಒಳಗಿನ ಬಾಲಕಿಯರ ವಿಭಾಗಗಳಲ್ಲಿ ಕರ್ನಾಟಕದ ತಂಡಗಳು ಎದುರಾಳಿ ತಂಡಗಳನ್ನು ಮಣಿಸಿ ರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿವೆ. ತಂಡದ ನಾಯಕಿ ಖುಷಿ ಮೋಹನಗೌಡ, ತರಬೇತುದಾರರ ಸಂತೋಷ್, ಮುನಿರಾಜು, ಮುನಿಕೃಷ್ಣ ಅವರು ತಂಡದ ಗೆಲುವಿಗೆ ಸ್ಫೂರ್ತಿಯಾಗಿದ್ದರು. 14 ಒಳಗಿನ ತಂಡವನ್ನು ಖುಷಿ ಮೋಹನಗೌಡ, 17 ಒಳಗಿನ ತಂಡವನ್ನು ಆದ್ಯ, 19 ಒಳಗಿನ ತಂಡವನ್ನು ಪರ್ಲ್ ಚಾವಿ ಮುನ್ನಡೆಸಿದರು. ಚಿಲ್ಲರೆ ಹಣದುಬ್ಬರವು ಆಗಸ್ಟ್ನಲ್ಲಿ 4.82% ಏರಿಕೆಯಾಗಿದ್ದು

0: ಈ ವರ್ಷ ಸತತ ಮೂರನೇ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ಶೇಕಡಾ 4 ಗುರಿಗಿಂತ ಹೆಚ್ಚಿನ ಮಟ್ಟದಲ್ಲಿಯೇ ಮುಂದುವರೆದಿದೆ. ಆಹಾರ ಪದಾರ್ಥಗಳ ಬೆಲೆಗಳು ಏರಿಕೆಯಾದ ಕಾರಣ ಜುಲೈನಲ್ಲಿ ದಾಖಲಾಗಿದ್ದ ಶೇಕಡಾ 4.45 ಮಟ್ಟಕ್ಕಿಂತ ಆಗಸ್ಟ್ನ ಹಣದುಬ್ಬರ ದರ ಹೆಚ್ಚಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಪ್ಟೆಂಬರ್ 17 ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 7:45:30. ಈಗ ಕೇಳಿ ಚಿತ್ರಗೀತೆಗಳು.

ಇದುವರೆಗೆ ಸವಿ ನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದುವರೆಗೆ ಪುಷ್ಪಹರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಇನ್ನೇನು ಸಮಯ 8:45 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಸಂಧ್ಯಾ, ಆನಂತರ ನ್ಯೂಸ್.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:15:10. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಇನ್ನೀಗ ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಕೆಸಿ ಶಿವಪ್ಪನವರ ರಚನೆ ಕೇಳದಿರಿ ನನ್ನನ್ನು.

ಇದುವರೆಗೆ ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 9:30. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಶ್ರೀಧರ್ ಹೆಗಡೆಯವರಿಂದ ಸಂತೂರ್ ವಾದನ, ತಬಲಾ ರೂಪಕ್ ಆರ್ ಕಲೂರ್ಕರ್, ರಾಗ ಯಮನ್, ವಿಲಂಬಿತ್ ಝಪ್ತಾಳ, ಧೃತ್ ತೀನ್ ತಾಳ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ ಕೇಳಿದಿರಿ. ತಬಲಾ ರೂಪಕ್ ಆರ್ ಕಲ್ಲೂರ್ಕರ್, ರಾಗ್ ಯಮನ್, ವಿಲಂಬಿತ್ ಝಪ್ತಾಳ್, ಧೃತ್ ತೀನ್ತಾಳ್.

ಆಕಾಶವಾಣಿ ಬೆಂಗಳೂರು ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಸುಂದರ ಜಾನಪದ ಹಾಡನ್ನು ಕೇಳುತ್ತಾ ಇದ್ದ ಹಾಗೆ ಈ ದಿನ ನಾವು ಯಾವ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಎಲ್ರಿಗೂ ಗೊತ್ತಾಗಿರಬೇಕು ಅಲ್ವಾ? ಹೌದು, ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯು ಬಂದಿರುವುದರಿಂದ ತಾಯಿ ಗೌರಿದೇವಿಯ ಪೂಜೆಯ ನಂತರ ಮಗ ಗಣೇಶನ ಪೂಜೆಯನ್ನು ಒಂದೇ ದಿನದಲ್ಲಿ ಆಚರಿಸುತ್ತಿದ್ದೇವೆ. ಇಂದು ಅನುಭವ ಅಕಾಡೆಮಿಯ ನಮ್ಮ ಸ್ನೇಹಿತೆಯರು ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಎಂಬ ರೂಪಕವನ್ನು ನಡೆಸಿಕೊಡುತ್ತಿದ್ದೇವೆ. ಬನ್ನಿ ಪ್ರಾರಂಭಿಸೋಣ. ಶಾಂತಾ ಅವರೇ, ತಾಳ್ಮೆ ಸಹನೆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ತಾಯಿ ಗೌರಿ. ಎಲ್ಲ ಹಬ್ಬಗಳಲ್ಲಿಯೂ ಪ್ರಥಮ ಪೂಜಿತ ಮಗ ಗಣೇಶ ತಾಯಿ ಹಾಗೂ ಮಗನ ಅವಿನಾಭಾವ ಸಂಬಂಧವನ್ನು ಚುಟುಕಾಗಿ ಹೇಳ್ತೀರಾ?
1: ನಿಜ ಇಂದಿರಾ ಅವರೇ, ಮಾನವ ಕುಲದ ಉದ್ಧಾರಕ್ಕಾಗಿ ಜಗನ್ಮಾತೆ ಗೌರಿ ಧರೆಗಿಳಿಯುತ್ತಾಳೆ. ಅವಳ ನಾಮಸ್ಮರಣೆ ಅರ್ಚನೆಯಿಂದಲೇ ಸೌಭಾಗ್ಯ ಮತ್ತು ಯಶಸ್ಸು, ಜೊತೆಗೆ ಪ್ರತಿ ಹೆಣ್ಣು ಮಕ್ಕಳಿಗೂ ಆತ್ಮಸ್ಥೈರ್ಯ, ಸ್ವಾಭಿಮಾನ, ಸ್ವಾವಲಂಬನೆ, ಸೌಹಾರ್ದತೆಯನ್ನು ಕಲಿಸುತ್ತಾಳೆ. ತಾಯಿಯ ಸಂರಕ್ಷಣೆ ಹಾಗೂ ಲೋಕೋದ್ಧಾರಕ್ಕಾಗಿ ಅವಳ ಹಿಂದೆಯೇ ಗಣೇಶನು ಸಹ ಬರುತ್ತಾನೆ. ಗಣೇಶ ತಾಯಿಯ ಮಾನಸ ಪುತ್ರ ಹಾಗೂ ಆಜ್ಞಾಧಾರಕ. ಪಾರ್ವತಿ ತಾನೇ ರೂಪಿಸಿ ಗಣೇಶನಿಗೆ ಜೀವ ಕೊಟ್ಟಳು. ಕಾರಣಾಂತರದಿಂದ ಅವನಿಗೆ ಆನೆಯ ಮುಖ ಬರುತ್ತದೆ. ಅವನು ವಕ್ರತುಂಡ ಮಹಾಕಾಯನಾದರೂ ತಾಯಿಗೆ ಮಗನೆಂದರೆ ಅಮೂಲ್ಯ ರತ್ನ. ಸತ್ಯ ಮತ್ತು ಸೌಂದರ್ಯದ ನಡುವೆ ಉಳಿಯುವುದೇ ವಾತ್ಸಲ್ಯ ಮಾತ್ರ ಅಲ್ಲವೇ?
0: ಯಾವುದೇ ವ್ರತಾಚರಣೆ ಮಾಡಬೇಕಾದರೂ ಮೊದಲು ಗಣೇಶನನ್ನ ಪೂಜಿಸಿ ನಂತರ ಎಲ್ಲಾ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸು ಎಂದು ಕೇಳಿಕೊಳ್ಳುತ್ತೇವೆ, ಅಲ್ಲವೇ ಅನುಶ್ರುತ ಅವರೇ?
2: ಹೌದು ಇಂದಿರಾ ಅವರೇ, ಯಾವುದೇ ಪೂಜೆಯು ನಿರ್ವಿಘ್ನವಾಗಿ ನೆರವೇರಲು ಮೊದಲು ಗಣೇಶನಿಗೆ ಪೂಜೆ ಮಾಡುವುದು ನಮ್ಮ ಸಂಪ್ರದಾಯ.

ಅಂತ ಹೇ. ಮೊದಲು ಗಣೇಶನಿಗೆ ಅರಿಶಿನ, ಕುಂಕುಮ, ಹೂವು, ಮಂತ್ರಾಕ್ಷತೆಗಳಿಂದ ಪೂಜಿಸಿ ಎರಡು ಬಾಳೆಹಣ್ಣಿನ ನೈವೇದ್ಯದ ನಂತರ ಕರ್ಪೂರದ ಮಂಗಳಾರತಿ ಹಾಗೂ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಗೌರಿ ಪೂಜೆಯನ್ನು ಶುರು ಮಾಡಬೇಕು.

0: ಗಾಯತ್ರಿ ಅವರೇ, ಗೌರಿ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡ್ಕೊಳ್ತೀರಿ ಅಂತ ತಿಳಿಸ್ತೀರಾ?
1: ಗೌರಿ ಹಬ್ಬ ಸೌಭಾಗ್ಯ ಸಂಕೇತದ ವ್ರತ. ವಿವಾಹಿತ ಮಹಿಳೆಯರು ಪತಿಯ ಉತ್ತಮ ಆರೋಗ್ಯ ಹಾಗೂ ಆಯಸ್ಸಿಗಾಗಿ ಆಚರಿಸುತ್ತಾರೆ. ಅವರವರ ಮನೆಯ ಪದ್ಧತಿಗನುಸಾರವಾಗಿ ಗೌರಿ ದೇವಿಯನ್ನು ಹರಿದ್ರಾ ಎಂದರೆ ಅರಿಶಿನದ ಪುಡಿಯನ್ನು ನೀರಿನಲ್ಲಿ ಕಲಸಿ ಪುಟ್ಟ ಗೋಪುರದಂತೆ ಮಾಡಿ ಅದಕ್ಕೆ ಅಡ್ಡ ಕುಂಕುಮ, ಕೆಳಗೆ ಚಂದ್ರವನ್ನು ಇಡುವುದು. ಒಂದು ಅಚ್ಚು ಬೆಲ್ಲದ ಮೇಲೆ ಒಂದು ವೀಳ್ಯದೆಲೆ, ಅದರ ಮೇಲೆ ಅರಿಶಿನದ ಗೌರಿಯನ್ನು ಇಟ್ಟು ಪೂಜಿಸುವುದು. ಇದರ ಜೊತೆಗೆ ಕೆಲವರ ಮನೆಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಮಣ್ಣಿನ ಗೌರಿ ಮೂರ್ತಿಯನ್ನು ಇಟ್ಟು ಪೂಜಿಸುತ್ತಾರೆ.
0: ಪೂಜಾ ವಿಧಾನವನ್ನು ಸ್ವಲ್ಪ ವಿವರಿಸಿ ಹೇಳ್ತೀರಾ ಪ್ರಮೀಳಾ ಅವರೇ?
2: ಖಂಡಿತ ಇಂದಿರಾ. ವಿಶೇಷ ಶ್ರದ್ಧಾಭಕ್ತಿಯಿಂದ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನೂ ಹೇಳಿಕೊಂಡು ಘಂಟಾನಾದ ಸಹಿತ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಜೊತೆಗೆ 16 ಗಂಟುಗಳಿರುವ ದಾರಗಳನ್ನು ಇಟ್ಟು ದೋರಸ್ಥಾಪನೆಯನ್ನು ಮಾಡಬೇಕು. ಅಷ್ಟೋತ್ತರ ಶತ ದಿವ್ಯ ನಾಮಗಳಿಂದ ದೇವಿಯನ್ನು ಪೂಜಿಸಿ ದೀಪ, ಧೂಪ, 16 ಎಳೆ ಗೆಜ್ಜೆವಸ್ತ್ರವನ್ನು ಸಮರ್ಪಿಸಿ ಮೊರದ ಬಾಗಿನವನ್ನು ದೇವಿಗೆ ಸಲ್ಲಿಸಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬೇಕು.
0: 16 ಗಂಟಿನ ದೋರಸ್ಥಾಪನೆ ಮಾಡುವುದು ಅಂತ ಈಗ ತಾನೇ ಪ್ರಮೀಳಾ ಅವರು ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ವಿಜಯ ಅವರೇ?
3: ಗ್ರಂಥಿ ಎಂದರೆ ಗಂಟು. ಅರಿಶಿನ ದಾರಕ್ಕೆ 16 ಗಂಟುಗಳನ್ನು ಹಾಕಿ ಗೌರಿ ದೇವಿಯ ಸ್ವರೂಪವೆಂದು ಭಾವಿಸಿ ಬಲಗೈಗೆ ಕಟ್ಟಿಕೊಳ್ಳುವುದು.
0: ಮೊರದ ಭಾಗಿನವನ್ನು ದೇವಿಗೆ ಸಮರ್ಪಿಸುವುದರ ಬಗ್ಗೆಯೂ ಹೇಳಿದಿರಿ, ಹಾಗಂದ್ರೆ ಏನು ಅಂತ ತಿಳಿಸ್ತೀರಾ ದಿವ್ಯಾ ಅವರೇ?
4: ಮೊರದ ಭಾಗಿನ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಮೊದಲು ದೇವಿಗೆ ಅರ್ಪಿಸಿ ನಂತರ ಮುತ್ತೈದೆಯರಿಗೆ ನೀಡುವ ಶ್ರದ್ಧೆಯ ಕಾಣಿಕೆ. ಎರಡು ಹೊಸ ಬಿದಿರಿನ ಮೊರಗಳನ್ನು ಸ್ವಚ್ಛಗೊಳಿಸಿ ಮೊರಗಳ ಹಿಂಭಾಗ ಮುಂಭಾಗಕ್ಕೆ ಅರಿಶಿನವನ್ನ ಮೂಲೆಯಿಂದ ಅಡ್ಡಪಟ್ಟಿಯಾಗಿ ಹಚ್ಚುವುದು. ಕೆಳಗಿನ ಮೊರದಲ್ಲಿ ಅಕ್ಕಿ, ಬೇಳೆಗಳು, ರವೆ, ಬೆಲ್ಲ ಮತ್ತು ಮಂಗಳ ದ್ರವ್ಯಗಳಾದಂತಹ ಕನ್ನಡಿ, ಬಾಚಣಿಗೆ, ಬಳೆ, ಬಿಚ್ಚೋಲೆ, ಕಾಡಿಗೆ, ರವಿಕೆ ಕಣ, ಅರ್ಶಿನ, ಕುಂಕುಮ, ತೆಂಗಿನಕಾಯಿ, ವಿಳ್ಳೆದೆಲೆ, ಅಡಿಕೆ, ಹಣ್ಣು, ದಕ್ಷಿಣೆ ಇವೆಲ್ಲವನ್ನ ಇಟ್ಟು ಸಿದ್ಧಪಡಿಸಿಕೊಳ್ಳುವುದು. ಮತ್ತೊಂದು ಮರವನ್ನ ಅದರ ಮೇಲೆ ಮುಚ್ಚಿ ಸೀರೆಯ ಸೆರಗಿನ ತುದಿಯಿಂದ ಇಟ್ಟುಕೊಂಡು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ಕೊಡುವಾಗ ಹೇಳಿದರೆ ತೆಗೆದುಕೊಳ್ಳುವವರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಎಂದು ಹೇಳುವಂತಹ ಪದ್ಧತಿ ಇದೆ.
5: ಮದುವೆಯಾದ ಹೆಣ್ಣು ಮಗಳು ಮೊದಲ ವರ್ಷದ ಗೌರಿ ಹಬ್ಬದಲ್ಲಿ 16 ಜೊತೆ ಮೊರದ ಬಾಗಿನವನ್ನು ಹಿರಿಯ ಮುತ್ತೈದೆಯರಿಗೆ ಕೊಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಅಂದರೆ ಅವರ ಅನುಭವ, ಅವರು ಬಾಳಿ ಬದುಕುತ್ತಿರುವ ರೀತಿ ತನಗೂ ಬರಲಿ ಎಂಬ ಆಶಯವಿರಬಹುದು. ಹಾಗೆಯೇ ಪುಟಾಣಿ ಹೆಣ್ಣು ಮಕ್ಕಳು ಸಹ ಪುಟ್ಟ ಮೊರದಲ್ಲಿ ಬಳೆ, ಟೇಪು, ಸರ, ಬೊಂಬೆ, ಬಟ್ಟೆಯ ಜೊತೆ ಹಬ್ಬಕ್ಕೆ ಮಾಡಿರುವ ಒಬ್ಬಟ್ಟು, ಚಕ್ಕಲಿಯನ್ನು ತನ್ನ ವಯಸ್ಸಿನ ಗೆಳತಿಯರಿಗೆ ಕೊಡುವ ಸಂಪ್ರದಾಯವೂ ಇದೆ. ಸಣ್ಣ ವಯಸ್ಸಿನಿಂದಲೇ ನಮ್ಮ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳಲಿ ಎಂಬ ಉದ್ದೇಶವಿರಬಹುದು.
0: ನೈವೇದ್ಯಕ್ಕೆ ಸಾಧಾರಣವಾಗಿ ಗೌರಿ ಹಬ್ಬದಲ್ಲಿ ಏನ್ ಮಾಡ್ತೀರಿ ಗಾಯತ್ರಿ ಅವರೇ?
1: ನೈವೇದ್ಯಕ್ಕೆ ಕಾಯಿ, ಹಣ್ಣು, ಹಂಪಲಿನ ಜೊತೆಗೆ ಕಾಯಿ ಒಬ್ಬಟ್ಟು ಹಾಗೂ ಹುಳಿಯನ್ನ, ಆಂಬೊಡೆ ಮಾಡುವುದು ರೂಢಿಯಲ್ಲಿದೆ. ಈಗ ಎಲ್ಲರೂ ದೇವಿಗೆ ಆರತಿಯನ್ನು ಮಾಡೋಣವೇ.

0: ವಿಘ್ನೇಶ್ವರನಿಗೆ ಪ್ರಥಮ ಪ್ರಣಾಮ. ಅಬ್ಬಾ, ಅದ್ಭುತವಾಗಿದೆ ಹಾಡು. ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯೂ ಬಂದಿದೆ ಅಂತ ಈಗಾಗಲೇ ಮಾತಾಡಿದ್ವಿ ಅಲ್ವಾ ಪ್ರಮೀಳಾ ಅವರೇ? ಅದರ ಜೊತೆಗೆ ಗಣೇಶನ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡ್ಕೊಳ್ತೀರಾ?
1: ಹೌದು ಇಂದಿರಾ, ಗೌರಿ ಜೊತೆಗೆ ಗಣೇಶನನ್ನು ಪೂಜಿಸ್ತಾ ಇದ್ದೀವಿ. ನಮ್ಮ ಪರಿಸರವನ್ನು ಕಾಪಾಡುವುದಕ್ಕಾಗಿ ರಾಸಾಯನಿಕ ಯುಕ್ತ ಗಣೇಶನನ್ನು ಕೊಳ್ಳದೆ ಬರೀ ಮಣ್ಣಿನ ಗಣೇಶನನ್ನು ಪೂಜಿಸುವುದು ಉತ್ತಮ. ಪೀಠದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ಒಂದು ನಾಣ್ಯವನ್ನು ಇಟ್ಟು ಅದರ ಮೇಲೆ ಮಣ್ಣಿನಿಂದ ಮಾಡಿದ ಗಣೇಶನನ್ನು ಇಡಬೇಕು. ಭಕ್ತಿಯಿಂದ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನೂ ಹೇಳಿ ಘಂಟಾನಾದ ಸಹಿತ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ವಕ್ರ

0: ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ, ಕುಂಕುಮ, ಹೂವು, ಪತ್ರೆಗಳಿಂದ ಪೂಜೆಯನ್ನು ಮಾಡಿ 21 ಎಳೆಯ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು.
1: ಗಾಯತ್ರಿ ಅವರೇ, ಹೂವು ಪತ್ರೆಯ ಜೊತೆಗೆ ಧೂರ್ವಾ ಸಮರ್ಪಣೆ ಕಡ್ಡಾಯವಾಗಿ ಆಗಲೇಬೇಕಲ್ಲವೇ?
2: ಹೌದು, ಧೂರ್ವಾ ಎಂದರೆ ಗರಿಕೆ ಹುಲ್ಲು. 3 ಚೂಪಾದ ಎಳೆಗಳ ಆಕಾರದಲ್ಲಿದ್ದು ಶಿವನ 3 ತತ್ವಗಳಾದ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಗಜಾನನ ಎಂದರೆ ಆನೆಯ ಮುಖವಿರುವುದರಿಂದ ಆನೆಗೆ ಹುಲ್ಲು, ಕಬ್ಬು ಮತ್ತು ಗಿಡಮೂಲಿಕೆಗಳು ಪ್ರಮುಖ ಆಹಾರ.

0: ಹಾಗಾಗಿ ಗರಿಕೆಯ ಹುಲ್ಲನ್ನು ಸಮರ್ಪಿಸುವುದಾಗಿದೆ.
1: ಅದರ ಜೊತೆಗೆ ಪುರಾಣದ ಕಥೆಯ ಪ್ರಕಾರ ಅನಲಾಸುರನೆಂಬ ಕ್ರೂರ ರಾಕ್ಷಸನು ದೇವತೆಗಳಿಗೆ ಹಿಂಸೆ ಕೊಡುತ್ತಿದ್ದ. ದೇವತೆಗಳ ಪ್ರಾರ್ಥನೆಯಂತೆ ಗಣೇಶ ಅವನನ್ನು ಸಂಪೂರ್ಣವಾಗಿ ನುಂಗು ಹಾಕಿದನು. ಬಳಿಕ ಗಣೇಶನಿಗೆ ಹೊಟ್ಟೆಯಲ್ಲಿ ತೀವ್ರ ಉರಿ ಉಂಟಾಯಿತು. ಆಗ ಕಶ್ಯಪ ಮುನಿಗಳು 21 ಹಚ್ಚ ಹಸುರಿನ ಗರಿಕೆ ಹುಲ್ಲನ್ನು ಸೇವಿಸಲು ಕೊಟ್ಟರು. ತಕ್ಷಣವೇ ಉರಿಯು ಕಡಿಮೆಯಾಯಿತು. ಅಂದಿನಿಂದ ಗರಿಕೆ ಸಮರ್ಪಣೆ ಪ್ರಿಯವಾಯಿತು. ಜೊತೆಗೆ ಇದನ್ನು ಅರ್ಪಿಸುವುದರಿಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಹಾಗೂ ಸಕಲ ವಿಘ್ನಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆಯೂ ಸಹ ಇದೆ.
0: ಯಾಕೆ ನಾವು ಗಣೇಶನಿಗೆ 21 ಗರಿಕೆ ಹುಲ್ಲು, 21 ಮೋದಕ, 21 ಕರಿಗಡುಬು, 21 ಎಳ್ಳುಂಡೆಯನ್ನೇ ಸಮರ್ಪಿಸುತ್ತೇವೆ ಶಾಂತ ಅವರೇ?
2: ಹೌದು ಇಂದ್ರ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚಭೂತಗಳು ಮತ್ತು ಮನಸ್ಸು ಇವೆಲ್ಲವೂ ಒಟ್ಟುಗೂಡಿದಾಗ 21 ಆಗುತ್ತದೆ. ಅಂದರೆ ಕಾಯ, ವಾಚ ಮತ್ತು ಮನಸ್ಸನ್ನು ಗಣೇಶನಿಗೆ ಅರ್ಪಿಸುತ್ತಿದ್ದೇವೆ ಎಂಬ ಭಾವ ಇದರಲ್ಲಿದೆ. ಅದೂ ಅಲ್ಲದೆ ನಮ್ಮ ಮನಃಶಾಸ್ತ್ರಜ್ಞರು ಹೇಳುವ ಪ್ರಕಾರ 21 ಸಲ ಯಾವುದೇ ಕೆಲಸವನ್ನು ಮಾಡಿದರೂ ಅದು ನಮ್ಮ ಮಾನಸಿಕ ಸ್ಥಿತಿಗೆ ಹೊಂದಿಕೊಂಡು ಅದೇ ಅಭ್ಯಾಸವಾಗಿ ಬಿಡುತ್ತದೆ.
0: ಗಣಪತಿ ಹಬ್ಬದಲ್ಲಿ ಮೋದಕವನ್ನೇ ನೈವೇದ್ಯ ಮಾಡುತ್ತೇವೆ ಅಲ್ಲವೇ ವಿಜಯ ಅವರೇ?
3: ಹೌದು ಇಂದಿರಾ ಅವರೇ, ಕೆಲವರು ಆವಿಯಲ್ಲಿ ಬೇಯಿಸಿದ ಮೋದಕ, ಇನ್ನು ಕೆಲವರು ಎಣ್ಣೆಯಲ್ಲಿ ಕರೆದದ್ದನ್ನು ಮಾಡುತ್ತಾರೆ. ಗಣೇಶನಿಗೆ ಪಂಚಕಜ್ಜಾಯವನ್ನೂ ಮಾಡುತ್ತೇವೆ. ತೆಳು ಅವಲಕ್ಕಿ, ಬೆಲ್ಲ, ತೆಂಗಿನ ತುರಿ, ತುಪ್ಪ, ಏಲಕ್ಕಿ ಪುಡಿಯನ್ನು ಹಾಕಿ ಕಲಸಿ ನೈವೇದ್ಯ ಮಾಡುವುದು. ಇದೇ ಪಂಚಕಜ್ಜಾಯಕ್ಕೆ ಕರಿಯೆಳ್ಳು, ಕಬ್ಬಿನ ಚೂರು, ಬಾಳೆಹಣ್ಣನ್ನು ಹಾಕಿ ಕಲಸಿ ಗಣಪತಿ ಹೋಮಕ್ಕೂ ಸಮರ್ಪಣೆಯನ್ನು ಮಾಡುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಇಷ್ಟವಾದ

0: ಸಂಸ್ಕೃತದಲ್ಲಿ ಮೋದಕ ಎಂದರೆ ಆನಂದ ಅಥವಾ ಖುಷಿಯನ್ನು ನೀಡುವುದು ಎಂಬ ಅರ್ಥ. ಒಮ್ಮೆ ಅತ್ರಿ ಋಷಿಗಳ ಪತ್ನಿ ಅನಸೂಯ ಗಣೇಶನಿಗೆ ಹೊಟ್ಟೆ ತುಂಬ ಬಡಿಸಿದರೂ ಹಸಿವು ನೀಗಲಿಲ್ಲವಂತೆ. ಕೊನೆಗೆ ಕಡುಬನ್ನು ಬಡಿಸಿದಳು. ಆಶ್ಚರ್ಯವೆಂಬಂತೆ ಒಂದೇ ಒಂದು ಮೋದಕ ತಿಂದ ತಕ್ಷಣವೇ ಹೊಟ್ಟೆ ತುಂಬಿತಂತೆ. ಇದೇ ಮೋದಕದ ಮಹಿಮೆ.
1: ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ. ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ.
2: ಆಹಾ, ಇದು ಕರ್ನಾಟಕದಲ್ಲಿ ಗಣೇಶನ ಹಬ್ಬದ ಸಮಯದಲ್ಲಿ ಹಾಡುವ ಪ್ರಸಿದ್ಧವಾದ ಜಾನಪದ ಚುಟುಕು ಹಾಡು. ಅಂದರೆ ಕೆರೆಯಿಂದ ಮಣ್ಣನ್ನು ತಂದು ಮೂರ್ತಿಯನ್ನು ಮಾಡಿ ಪೂಜಿಸಿ ತಿರುಗಿ ತಿರುಗಿ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡುವುದು. ಈ ಹಂತ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಅಲ್ಲವೇ?
3: ಗಣೇಶನ ಪೂಜೆಯನ್ನು ಸಾರ್ವಜನಿಕ ಗಣೇಶೋತ್ಸವವಾಗಿ ಎಲ್ಲಾ ಮಕ್ಕಳು ದೊಡ್ಡವರು ರಸ್ತೆ ರಸ್ತೆಗಳಲ್ಲಿ ಆಚರಿಸುತ್ತಾರೆ ಅಲ್ಲವೇ ಶಾಂತ ಅವರೇ?
4: ಹೌದು ಇಂದಿರಾ. ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು 1893 ಗಣೇಶನ ಹಬ್ಬವನ್ನು ಸಾರ್ವಜನಿಕ ಉತ್ಸವವಾಗಿ ಬದಲಾಯಿಸಿದರು. ಆಗಿನ್ನೂ ಬ್ರಿಟಿಷರು ಆಳ್ವಿಕೆ ನಡೆಯುತ್ತಿದ್ದಂತಹ ಕಾಲ. ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರನ್ನು ಒಗ್ಗೂಡಿಸಲು ಶುರು ಮಾಡಿದ್ದು.
5: ಜೊತೆಗೆ ಸಾಯಂಕಾಲ ಗಣೇಶನಿಗೆ ಮಂಗಳಾರತಿ ಮಾಡುವಾಗ ಕಡಲೆಕಾಳು ಉಸ್ಲಿ ಮಾಡುವುದು ರೂಢಿಯಲ್ಲಿದೆ. ನಾರಿನಂಶ ಹೆಚ್ಚಾಗಿರುವ ಉಸಲಿಯಿಂದ ದೇಹದ ಪೋಷಣೆ ಸಮತೋಲನದಲ್ಲಿ ಇರುತ್ತದೆ. ಹಾಗೆಯೇ ಇದು ಸಾತ್ವಿಕ ಆಹಾರವಾದುದರಿಂದ ನೈವೇದ್ಯಕ್ಕೆ ಶ್ರೇಷ್ಠವಾಗಿದೆ. ಈಗ ಗಣೇಶನಿಗೆ ಆರತಿ ಮಾಡಿ

0: ನಮ್ಮ ಗಣೇಶ ಎಲ್ಲರ ಮನೆಯ ಕಡುಬು ಚಕ್ಕುಲಿ ತಿಂದು ತನ್ನ ವಾಹನ ಇಲಿಯ ಮೇಲೆ ಕುಳಿತು ಹೋಗ್ತಾ ಇದ್ದಂತೆ. ದಾರಿಯಲ್ಲಿ ಹಾವನ್ನು ಕಂಡು ಇಲಿಯು ಎದರಿ ಓಡಿ ಹೋಯಿತು. ದುಡುಮ್ಮೆಂದು ಬಿದ್ದ ಗಣೇಶನ ಹೊಟ್ಟೆ ಒಡೆಯಿತು. ಹಾವನ್ನೇ ಸುತ್ತಿಕೊಂಡ. ಇದನ್ನೆಲ್ಲ ಮೇಲಿನಿಂದ ನೋಡುತ್ತಿದ್ದ ಚಂದ್ರ ನಕ್ಕನಂತೆ. ಯಾರು ಚೌತಿಯ ದಿನ ಚಂದ್ರನನ್ನು ನೋಡುವರೋ ಅವರಿಗೆ ಸುಳ್ಳು ಕಳ್ಳತನದ ಅಪವಾದ ಬರಲಿ ಎಂದು ಗಣೇಶ ಚಂದ್ರನಿಗೆ ಶಾಪ ಕೊಟ್ಟ. ಅಕಸ್ಮಾತ್ ನೋಡಿದ್ದಲ್ಲಿ ಶಮಂತಕಮಣಿ ಕಥೆಯನ್ನು ಕೇಳುವುದು ರೂಢಿಯಲ್ಲಿದೆ.
1: ಈ ಕಥೆಯ ಜೊತೆಗೆ ನಾಲ್ಕು ಸಾಲಿನ ಶ್ಲೋಕವನ್ನ ಹೇಳಿಕೊಂಡರೆ ಅಪವಾದವು ಪರಿಹಾರವಾಗುವುದು ಎಂಬ ಪ್ರತೀತಿಯೂ ಸಹ ಇದೆ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋ ದೀಹಿ ತವ ಹೇಷ ಸಮಂತಕ.
2: ಶ್ರೋತೃಗಳೇ, ಇದುವರೆಗೂ ಅಮ್ಮ ಮಗ ಅಂದರೆ ಗೌರಿ ಗಣೇಶನ ಮಧುರ ಬಾಂಧವ್ಯದ ಹಬ್ಬದ ಆಚರಣೆಯ ಬಗ್ಗೆ ಸಂಭ್ರಮದಿಂದ ಹಂಚಿಕೊಂಡೆವು. ಸಂಪ್ರದಾಯ, ಶಾಸ್ತ್ರ, ಪೂಜೆಗಳು ಏನೇ ಇರಲಿ, ಅದೆಲ್ಲದರ ಭಕ್ತಿ ಶ್ರದ್ಧೆ ಮಾತ್ರ ಒಂದೇ. ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ರೂಪಕದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ವೀಣಾವಾದಿರಾಜ್ ಮತ್ತು ಶ್ರುತಿ ಮೋಹನ್. ಭಾಗವಹಿಸಿದ ಕಲಾವಿದರು ದಿವ್ಯಶ್ರೀ ಎನ್, ಪ್ರಮೀಳಾ ಸ್ವಾಮಿ, ಗಾಯತ್ರಿ ರಾಮಸ್ವಾಮಿ, ಶಾಂತಕುಮಾರಿ, ವಿಜಯಲಕ್ಷ್ಮಿ ಚಂದ್ರಮೋಹನ್, ಅನುಶ್ರುತ ಬಿವೈ, ನಾನು ಇಂದಿರಾ ಗಣಪತಿ. ಎಲ್ಲ ಶ್ರೋತೃಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ರೂಪಕ ಕೇಳಿದಿರಿ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ಇದಾಗಿತ್ತು. ನಿರ್ಮಾಣ ಆಶಾ. ಆಕಾಶವಾಣಿ ಬೆಂಗಳೂರು. ಈಗ ಸಮಯ 10:25:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಗೀತಚಂದ್ರಿಕೆಯ ಮೊದಲ ಗೀತೆ ನೆನಪಿರಲಿ ಚಿತ್ರದಿಂದ ಮೂಡಿಬರುತ್ತಾ ಇದೆ. ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಈ ಗೀತೆಗಿದೆ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ರಾಮ್ ತೇರಿ ಗಂಗಾ ಮೈಲಿ ಚಿತ್ರದ ಗೀತೆ. ರವೀಂದ್ರ ಜೈನ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ರಾಜ್ಕುಮಾರ್ ಭಾರತಿ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ತಾಯಿಯ ಹೊಣೆಯ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ಬಡೇ ಗರ್ಕಿ ಭೇಟಿ ಚಿತ್ರದಿಂದ ಮೂಡಿಬರಲಿದೆ. ಸುರೇಶ್ ವಾಡ್ಕರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಸಂತೋಷ್ ಆನಂದ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಗೀತಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದಿಂದ. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಹಾಗೂ ಮಂಜುಳಾ ಗುರುರಾಜ್. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಮಹಮ್ಮದ್ ಆಜೀಜ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಗಳಲ್ಲಿ ಕೇಳಿ ಸಿಂಧೂರ ಚಿತ್ರದ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಆಸೆಯ ಬಲೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ.